0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಅಣ್ಣ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರ ಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರ ಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಅಣ್ಣ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಅಣ್ಣ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಅಣ್ಣ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಅಣ್ಣ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಅಣ್ಣ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಕೆಲಸ ಸಣ್ಣದಾದರೂ ಶುದ್ಧ ಮನಸ್ಸಿನಿಂದ ಮಾಡಿದಾಗ ಪರಿಣಾಮ ದೊಡ್ಡದೇ ಆಗಿರುತ್ತದೆ. ಪುಟ್ಟ ಬೀಜವೇ ಹೆಮ್ಮರಕ್ಕೆ ಮೂಲ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಮಂಗಳವಾರ ದಿನಾಂಕ 28 ಜುಲೈ 2026, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಹೀಗಿದೆ. ಮುಂಜಾನೆ 6 ಗಂಟೆಯಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ, 6:50 ದಿಂದ 7 ಗಂಟೆಯವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7 ಗಂಟೆಯಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 ದಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ. 7:30 ದಿಂದ 8 ಗಂಟೆಯವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ದಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ದಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ದಿಂದ 9 ಗಂಟೆಯವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. 9:00 ದಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು. 9:30 ದಿಂದ 10 ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ದಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ದಿಂದ 12:30 ಕ್ಕೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 ದಿಂದ 1 ಗಂಟೆಯವರೆಗೆ ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 1:00 ದಿಂದ 1:30 ಕ್ಕೆ ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 ದಿಂದ 2 ಗಂಟೆಯವರೆಗೆ ಮರಾಠಿ ಸಮಯ. 2:00 ದಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ದಿಂದ 4:30 ಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 ದಿಂದ 5 ಗಂಟೆಯವರೆಗೆ ಪ್ರಸಾರವಾಗಲಿದೆ ನಿಮ್ಮ ಸೇವೆಯಲ್ಲಿ. 5:00 ದಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ದಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ದಿಂದ 8 ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ದಿಂದ 8:15 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಅನ್ನದಾತೆ ಸಕಲ ಪ್ರೀತೆ, ಹೊರನಾಡ ಸಿರಿ ದೇವತೆ, ಮುಕ್ತಿದಾತೆ ಪರಮ ಪ್ರೀತೆ, ಕಾಶಿ ಪುರತಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಕೇಳಿ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ದಯ ತೋರಿ ದಯ ಮಾಡು ಜಯಲಕ್ಷ್ಮಿಯೇ ವರಲಕ್ಷ್ಮಿ ಸಿರಿ ದೇವಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ನಿನ್ನ ನೋಡಿ ನಲಿಯ ಬಂದೇನಾ ಅನ್ನಪೂರ್ಣೆಯೇ, ನಿನ್ನ ನೆಲೆಯ ಹುಡುಕಿ ಬಂದೇನಾ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಪಾಹಿ ಪಾಹಿ ಮಾ ಲಕ್ಷ್ಮೀ ದೇವಿ ಭಾಗ್ಯದಾತೆ ಲಕ್ಷ್ಮೀ, ಪಾಹಿ ಪಾಹಿ ಭಾಗ್ಯದಾತೆ ಲಕ್ಷ್ಮೀ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಕರುಣಾಮೂರ್ತಿಯೇ ದೇವಿ, ನಿನ್ನ ಮುಖ ಮಂದಾರ ಅಂದದ

0: ಬಿಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೇ ನಮಸ್ಕಾರ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್ ಅಂತ ಕೂಡ ನನ್ನ ಕರೀತಾರೆ. ಇವತ್ತು ನಾನು ತಮ್ಮೆದುರಿಗೆ ಒಂದು ಬಸವಣ್ಣನವರ ವಚನವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು ಶರಣ ನಿದ್ರೆಗೈದರೆ ಎನ್ನುವ ಬಸವಣ್ಣನವರ ವಚನದ ಕುರಿತಾಗಿ ನಾವು ಮಾತನಾಡೋಣ. ಶರಣ ನಿದ್ರೆಗೈದೊಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೆ ಪಾವನ ಕಾಣಿರೋ, ಶರಣ ನುಡಿದುದೆ ಶಿವತತ್ವ ಕಾಣಿರೋ, ಕೂಡಲ ಸಂಗನ ಶರಣನ ಕಾಯಕವೇ ಕೈಲಾಸ ಕಾಣಿರೋ. ಬಸವಣ್ಣನವರ ಒಂದು ಸುಂದರವಾದಂಥ ವಚನ. ಶಿವ, ಆದಿಶಿವ, ಯೋಗಿ ಶಿವ, ಪರಶಿವ, ಹೀಗೆ ಅನೇಕ ಪಾರಿಭಾಷಿಕ ಪದಗಳನ್ನು ಹೊಂದಿ ಸಂದರ್ಭ ಮತ್ತು ಕಾಲಕ್ಕೆ ತಕ್ಕಂತೆ ಅರ್ಥೈಸಿಕೊಂಡು ಬಂದಂತಹ ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಪೂರ್ಣವಾಗಿ ವಿಭಿನ್ನವಾದ ವ್ಯಾಖ್ಯಾನವನ್ನು ಕೊಟ್ಟಂಥವರು ಶರಣರು. ಇಂತಹ ಕ್ರಾಂತಿಯ ಮರುವ್ಯಾಖ್ಯಾನದ ಹರಿಕಾರನೇ ಬಸವಣ್ಣ. ಶರಣ ಎಂಬ ಸಾಧಕನಿಗೆ ತನ್ನ ನಿತ್ಯಕ್ರಿಯೆ, ಆಲೋಚನೆ, ವಿಚಾರ, ನಡವಳಿಕೆಗಳು ಎಲ್ಲವೂ ಪಾವನ, ಅರ್ಥಪೂರ್ಣ. ಇಲ್ಲಿ ವ್ಯಷ್ಟಿ ಸಮಷ್ಟಿಯ ಮಧ್ಯೆ ನಡೆವ ಸಂಧಾನ, ವ್ಯಕ್ತಿಯ ತನ್ನ ಕಾಯಗುಣದಲ್ಲಿ ದೇವರನ್ನು ಕಾಣುವ ಹೊಸ ಪರಿಯನ್ನು ಗುರುತಿಸಿದಂಥವರು ನಮ್ಮ ಶರಣರು. ಶರಣ ಧರ್ಮವು ಸಹಜದತ್ತವಾದಂತಹ ಧರ್ಮವಾಗಿದೆ. ಶರಣ ನಿದ್ರೆಗೈದೊಡೆ ಜಪ ಕಾಣಿರೋ. ಜಪ, ತಪ, ಯಜ್ಞ, ಯೋಗ, ಹೀಗೆ ಸಮಷ್ಟಿಯನ್ನ ನಿಯಂತ್ರಿಸಲಿಕ್ಕೆ ವ್ಯಕ್ತಿ ತನ್ನ ಮೇಲೆ ನಿರಂತರವಾದಂತಹ ದಾಳಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ನಡೆಸ್ತಾನೆ. ಜಪಿಸುವ ಮನುಷ್ಯ ಮೋಕ್ಷ ಹೊಂದುವ ಮಾರ್ಗ ಕಂಡುಕೊಳ್ಳುವ ಭ್ರಮೆಯಲ್ಲಿರ್ತಾನೆ. ಆದರೆ ಶ್ರದ್ಧೆ, ಕಾಯಕ, ಶ್ರಮದಿಂದ ದಣಿವಾಗಿ ಶರಣ ಮಲಗಿದೊಡನೆ ಅದುವೇ ಜಪವಿದ್ದಂತೆ, ಅಥವಾ ಜಪಕ್ಕಿಂತಲೂ ಶ್ರೇಷ್ಠ ಕ್ರಿಯೆ ಅಂತಾರೆ ಬಸವಣ್ಣವರು. ಅದನ್ನು ಅಲೌಕಿಕ ಮತ್ತು ಲೌಕಿಕವಾದ ಬದುಕಿನಲ್ಲಿ ಜಪ ತಪ ಅಂತ ಕರೆಯೋದು ವಾಡಿಕೆ. ಹಾಗಿದ್ರೆ ಶರಣ ನಿದ್ರೆಗೈದೊಡೆ ಆಯಿತು, ಶರಣ ನೆದ್ದು ಕುಳಿತೊಡೆ ಶಿವರಾತ್ರಿ ಹೇಗೆ? ನಿದ್ರೆ ಹೇಗೆ ಸಹಜವೋ ಹಾಗೆ ನಿದ್ರೆಯಿಂದ ಏಳುವುದು ಕೂಡ ಅಷ್ಟೇ ಸಹಜವಾಗಿದೆ. ಮಲಗಿದಾಗ ನಿಶ್ಚಲ ಸ್ಥಿತಿಯಲ್ಲಿರುವಂಥ ಸಾಧಕನು ಎದ್ದ ನಂತರ ಚಲನಶೀಲಾಗ್ತಾನೆ. ಹೀಗಾಗಿ ಇಂತಹ ಕ್ರಿಯಾಶೀಲತೆಯೇ ಶಿವರಾತ್ರಿ. ನಿದ್ದೆಯಿಂದ ಏಳುವುದು ಅಂತಂದರೆ ಜಡದಿಂದ ಮುಕ್ತನಾಗುವುದು ಅನ್ನೋದು ಅರ್ಥ. ಚಲನಶೀಲತೆ, ಕ್ರಿಯಾಶೀಲತೆ ಇದ್ರೆ ಅಲ್ಲಿ ಶಿವನನ್ನು ಕಾಣ್ತಾನೆ. ಇಂತಹ ಸುಂದರ ತೃಪ್ತ ಭಾವವೇ ಶಿವರಾತ್ರಿ. ನಿದ್ರೆಗೆಡೋದು ಶಿವರಾತ್ರಿ ಅಲ್ಲ, ನಿದ್ದೆಯಿಂದ ಸಹಜವಾಗಿ ಎದ್ದಾಗಲೇ ಅದು ಶಿವರಾತ್ರಿ ಮತ್ತು ಮಂಗಳಮಯ ಅಂತಾರೆ ನಮ್ಮ ಶರಣರು. ಶರಣ ನಡೆದುದೇ ಪಾವನ ಕಾಣಿರೋ. ಶರಣ ಅಂತಂದ್ರೆ ಪರಿಪೂರ್ಣ ಸಾಧಕ, ಚೈತನ್ಯಶೀಲ ಸಮಷ್ಟಿಯ ಜೊತೆಗೆ ನಿರಂತರ ಸಂಬಂಧವನ್ನು ಹೊಂದಿದವನು, ಸಕಲ ಚರಾಚರ ಜೀವಜಾಲವನ್ನು ಪ್ರೀತಿಸೋನು, ಜಂಗಮ ಜ್ಞಾನವನ್ನು ಪಸರಿಸೋನು. ಇಂತಹ ಸಾಧಕ ಅವ ನಡೆದ ಅಂತಂದ್ರೆ, ಓಡಾಡಿದ ಅಂತಂದ್ರೆ ಆ ಕ್ಷೇತ್ರ ಕೂಡ ಪಾವನವಾಗಿರುತ್ತೆ. ಈ ಪಾವಿತ್ರ್ಯ ಅನ್ನೋದು ಹೊರಗಿಂದಲ್ಲ ನೋಡ್ರಿ, ಅದು ಅಂತರಂಗದ ಮೂರ್ತ ಸ್ವರೂಪದ ಸಂಕಲ್ಪ. ಶರಣ ನುಡಿದುದೇ ಶಿವತತ್ವ ಕಾಣಿರೋ ಅಂತಾರೆ. ನಡೆಯಲ್ಲಿ ಶುಚಿತ್ವ, ಶುದ್ಧತೆಯನ್ನು ಕಂಡುಕೊಂಡಂತ ಶರಣನ ನುಡಿ ಏನಪ್ಪಾ ಅಂತಂದ್ರೆ ಪರುಷ ಕಂಡಂತೆ. ಅಂತಹ ಲಿಂಗದೇಹ ಬಾಯಿಯಲ್ಲಿ ಅರಳುವ ಪ್ರತಿಯೊಂದು ಅನುಭವ ಕೂಡ, ಪ್ರತಿಯೊಂದು ಮಾತು ಕೂಡ ಶಿವತತ್ವ ಅಂತಾರೆ. ಅಂದ್ರೆ ಶರಣರ ನಡೆ ನುಡಿ ಸಮನ್ವಯವೇ ಮುಕ್ತಿ. ಮನುಷ್ಯನ ಒಳಜಂಜಡ ಹೋರಾಟದಿಂದ ನಿರಾಳಗೊಳ್ಳುವಂತಹ ಸರಳ ಮತ್ತು ಅಷ್ಟೇ ಸಹಜ ಪರಿಕ್ರಮವನ್ನ ಸಾಧಕನ ಬದುಕಿನಲ್ಲಿ ಕಾಣಬೇಕು ಎನ್ನುವಂಥದ್ದು ಬಸವಣ್ಣನವರ ಉತ್ಕಟ ಬಯಕೆಯಾಗಿತ್ತು. ಬಸವಣ್ಣವರು ಜಪ, ತಪ, ಪಾವಿತ್ರ್ಯ, ಪಾವನ, ಶಿವತತ್ವ, ಸೋ ಇವೆಲ್ಲ ಮನುಷ್ಯನ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ವಿವರಿಸ್ತಾರೆ. ಸನಾತನಿಗಳ ಜಪ, ತಪ, ಪಾವನ, ಪಾಪ ಪ್ರಜ್ಞೆಯಲ್ಲೂ ಕೂಡ ತಳ್ಳಿ ಹಾಕುವಂತಹ ನೈಪುಣ್ಯತೆಯನ್ನ ಅವರ ವಚನಗಳಲ್ಲಿ ನಾವು ಕಾಣಬಹುದ್ರಿ. ಮಲಗೋದು

0: ತಂಗನ ಶರಣನ ಕಾಯವೇ ಕೈಲಾಸ ಕಾಣಿರೋ ಅಂತ ಹೇಳ್ತಾರೆ ಕೊನೆಯಲ್ಲಿ. ಅಂದ್ರೆ ಸತ್ಯ ಶುದ್ಧ ಕಾಯಕವ ಮಾಡಿ ಹಸಿದು ಬಂದಂತ ಜಂಗಮರಿಗೆ ಒಂದು ಪ್ರಸಾದವನ್ನ ನೀಡಿದ್ರ, ಊಟವನ್ನ ನೀಡಿದ್ರ, ದಾಸೋಹ ಮಾಡಿದ್ವಿ ಅಂತಂದ್ರ, ಹಸಿವು ಬಳಲಿಕ್ಕೆ ತೃಷೆ ಇಲ್ಲದಂತೆ ನಾವು ಸಮಾಜ ಸೇವೆ ಮಾಡಿದ್ವಿ ಅಂತಂದ್ರ ಅದ ಒಂದು ಲಿಂಗ ಪೂಜೆ ಅಂತ ಹೇಳ್ತಾರೆ, ಅದ ಒಂದು ಯೋಗ ಅಂತ ಹೇಳ್ತಾರೆ ಶರಣರು. ಮರ ಗಿಡ ಬಳ್ಳಿಗಳಿಗೆ ನೀರನ್ನ ಉಣಿಸಿ ಪಕ್ಷಿ ಪ್ರಾಣಿಗಳ ಮೇಲೆ ದಯೆ ತೋರುವುದು ಪರಮಾತ್ಮನ ಒಲುಮೆಯನ್ನ ಗಳಿಸಿಕೊಳ್ಳಿಕ್ಕೆ ಇರುವಂತ ಒಂದು ಒಳ್ಳೆ ದಾರಿ ಅಂತ ಹೇಳ್ತಾರೆ. ಇಂತಹ ಸತ್ಯ ಶುದ್ಧ ಚಾರಿತ್ರ್ಯವಂತನ ಕಾಯವೇ ದೇಹವೇ ಕೈಲಾಸ ಕಾಣಿರೋ ಅಂತ ಬಸವಣ್ಣವರು ಹೇಳ್ತಾರೆ. ಈ ಕೈಲಾಸದ ಪರಿಕಲ್ಪನೆಯನ್ನ ಅಲ್ಲಗಳೆದು ನೈಜ ಬದುಕಿನ ಕಡೆಗೆ ದಾರಿ ತೋರುವ ಮಹಾಮಣಿಹ ಸಂಗನ ಬಸವಣ್ಣ, ಎನಗೆಯೂ ಗುರು ನಿನಗೆಯೂ ಗುರು ಅಂತ ಹೇಳಿ ಅಲ್ಲಮ ಪ್ರಭುಗಳು ಕೂಡ ಅವರನ್ನ ಕೊಂಡಾಡ್ತಾರೆ. ಸೊ ಶರಣರು ಅಂದ್ರೆ ವಿಶ್ವದಲ್ಲಿ ಹಿಂದೆಂದೂ ಕಾಣದಂತಹ ಸುಂದರವಾದಂತಹ ಸಮತಾವಾದದ ಹಿನ್ನೆಲೆಯುಳ್ಳಂತಹ ಮುಕ್ತ ಅಭಿವ್ಯಕ್ತಿಯ ಸಮಾಜವನ್ನು ಅವರು ಕಟ್ತಾರೆ. ಅದುವೇ ಕಲ್ಯಾಣ ರಾಜ್ಯದ ಪರಿಕಲ್ಪನೆ. ಧನ್ಯವಾದಗಳು.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

0: ಅಯ್ಯಾ
1: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 15ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ, ಹೀಗೆ ನಾವು ಈ ಪ್ರತಿಬಿಂಬದಿಂದ ಮುಕ್ತರಾಗುವುದು ಅಂಥೇಳಿ. ಈ ಐಹಿಕ ಜಗತ್ತಿನಿಂದ ನಾವು ಯಾವ ಥರ ಮುಕ್ತರಾಗುವಂಥದ್ದು, ಈ ಕರ್ಮ ಬಂಧನದಿಂದ ಬಿಡುಗಡೆ ನಮಗೆ ಹೇಗೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದದನ್ನು ಅರಿತವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಶಾಶ್ವತವಾದ ರಾಜ್ಯವನ್ನು ಪಡೆಯಬಹುದು. ಸೊ ಹೇಗೆ ನಮ್ಮನ್ನು ನಾವು ಮುಕ್ತರನ್ನಾಗಿ ಮಾಡುವಂಥದ್ದು, ಮೊದಲಿಗೆ ನಮ್ಮ ಡಿಸಿಗ್ನೇಷನನ್ನು ನಾವು ಸರಿಪಡಿಸಿಕೊಳ್ಬೇಕು, ನಾವು ಯಾರು ಅನ್ನೋದನ್ನು ನಾವು ತಿಳಿಯಬೇಕು. ಅದಾದಮೇಲೆ ನಮಗೆ ಆಸಕ್ತಿಯ ಮೂಲಕ ಅನಾಸಕ್ತಿ, ಅವಶ್ಯವಿರುವಂತಹ ವಸ್ತುಗಳ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಂಡಾಗ, ಹೈಯರ್ ಟೇಸ್ಟ್ ನಮಗೆ ಸಿಕ್ಕಿದಾಗ ಲೋವರ್ ಟೇಸ್ಟ್ ಅನ್ನುವಂಥದ್ದು ತನ್ನಿಂತಾನೆ ಅದು ಬಿಟ್ಟೋಗುತ್ತೆ. ಅದಾದಮೇಲೆ ನಾವೇ ಒಡೆಯರೆಂಬ ಭಾವ ನಮಗೆ ಇರಬಾರ್ದು ಅನ್ನೋದನ್ನು ನಾವು ತಿಳಿದುಕೊಂಡು. ಸೊ ಈಗ ನಾವು ನೋಡ್ತೀವಿ ಚಲನಚಿತ್ರಗಳಲ್ಲಿ, ಹೆಚ್ಚಿನ ಚಲನಚಿತ್ರ

ಕಥೆಗಳು ನಾಯಕ ನಾಯಕಿಯ ಕಥೆಯ ಮೇಲೇ ಆಧಾರಿತವಾಗಿರುತ್ತೆ ಅಲ್ವಾ? ಕಥೆಗಳೆಲ್ಲ ಹೀಗೆ ಬರುತ್ತೆ. ಹೆಚ್ಚಾಗಿ ಹಿಂದಿನ ಚಲನಚಿತ್ರಗಳೆಲ್ಲ ಹೀಗೆ ಕಥೆಗಳಿರ್ತಾ ಇತ್ತು. ಒಬ್ಬ ನಾಯಕ ಇರ್ತಾನೆ, ಒಬ್ಬಳು ನಾಯಕಿ, ನಾಯಕ ನಾಯಕಿ ಪರಸ್ಪರ ಪ್ರೀತಿಸ್ತಾ ಇರ್ತಾರೆ, ಒಬ್ಬ ವಿಲನ್ ಬೇರೆ ಇರ್ತಾನೆ. ಸೊ ಅವರಿಬ್ಬರೀಗ ಮದುವೆ ಆಗಬೇಕು. ಮದುವೆ ಆಗೋದಕ್ಕೆ ಹಲವಾರು ಅಡ್ಡಿಗಳು. ನಾಯಕನ ಮನೆಯಲ್ಲಿ ಈ ನಾಯಕಿಯನ್ನು ಒಪ್ಪಿಕೊಳ್ಳುವುದಿಲ್ಲ, ನಾಯಕಿಯ ಮನೆಯಲ್ಲಿ ನಾಯಕನನ್ನು ಒಪ್ಪಿಕೊಳ್ಳುವುದಿಲ್ಲ, ಅದಲ್ಲದೆ ಅಲ್ಲಿ ವಿಲನ್ ಬೇರೆ ಇರ್ತಾನೆ. ಹೀಗೆ ಕತೆ ಬೆಳೆಯುತ್ತಾ ಹೋಗುತ್ತೆ. ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಅಂದರೆ ನಾಯಕನ ಮನೆಯವರು ಒಪ್ಕೊಳ್ತಾರೆ, ನಾಯಕಿ ಮನೆಯವರು ಒಪ್ಕೊಳ್ತಾರೆ, ಆ ವಿಲನನ್ನು ನಾಯಕ ಸೋಲಿಸ್ತಾನೆ, ಕೊನೆಗೆ ಅವರಿಬ್ಬರ ಮದುವೆ ಆಗುತ್ತೆ, ಅದಾದಮೇಲೆ ಚಲನಚಿತ್ರ ಕೊನೆಗೊಳ್ಳುತ್ತದೆ, ಆಮೇಲೆ ಅವರು ಎಂದೆಂದಿಗೂ ಸುಖವಾಗಿ ಬಾಳಿದರು ಅಂತ. ಸೊ ಎಂದೆಂದಿಗೂ ಸುಖವಾಗಿ ಬಾಳಿದರು ಅನ್ನುವಂಥದ್ದು ಚಲನಚಿತ್ರಗಳಲ್ಲೆಲ್ಲ ಮಾತ್ರ ನಡೆಯುತ್ತೆ, ನಿಜ ಜೀವನದಲ್ಲಿ ಅದು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಕೆಲವೊಂದು ಚಲನಚಿತ್ರಗಳು ಮದುವೆ ಆದ ಮೇಲೆ ಹೇಗಿರುತ್ತೆ ಅವರ ಜೀವನ ಅನ್ನೋದರಿಂದ ಕೂಡ ಪ್ರಾರಂಭ ಆಗುತ್ತೆ ಅಲ್ವಾ? ಸೊ ಈಗ ಪತಿ ಪತ್ನಿ ಎಷ್ಟೇ ಅವರು ಚೆನ್ನಾಗಿ ಇರಲಿ, ಒಬ್ರಿಗೊಬ್ರು ಅವರು ಅಂದರೆ ಒಬ್ರನ್ನೊಬ್ರು ಗಾಢವಾಗಿ ಪ್ರೀತಿಸ್ತಾ ಹೇಗೆ ಚೆನ್ನಾಗಿ ಇದ್ರೆ ಕೂಡ, ಸೊ ಅಲ್ಲಲ್ಲಿ ಭಿನ್ನಾಭಿಪ್ರಾಯ ಅನ್ನುವಂಥದ್ದು ಬಂದೇ ಬರುತ್ತೆ ಅಲ್ವಾ? ಸೊ ಎರಡು ಈಗೋಗಳು ಜೊತೆಯಲ್ಲಿ ಬದುಕ್ತಾ ಇರುವಾಗ ಭಿನ್ನಾಭಿಪ್ರಾಯ, ಅದು ಈಗೋ ಹರ್ಟ್ ಆಗುವಂಥದ್ದು ಭಿನ್ನಾಭಿಪ್ರಾಯ, ಇದೆಲ್ಲ ಬಂದೇ ಬರುತ್ತೆ. ಒಂದು ವೇಳೆ ಅವರು ಎಷ್ಟೇ ಸುಖವಾಗಿ ಒಟ್ಟಿಗೆ ಬಾಳಿದ್ರು ಕೂಡ ಎಂದೆಂದಿಗೂ ಅದು ಸಾಧ್ಯವಿಲ್ಲ. ಯಾಕೆಂದರೆ ಕೊನೆಗೆ ಮೃತ್ಯುವಿನೊಂದಿಗೆ ಸಪ್ರೇಟ್ ಆಗಲೇಬೇಕು ಅವರು ಅಲ್ವಾ? ಯಾರ್ದಾದ್ರೂ ಒಬ್ರದ್ದು ಮೃತ್ಯು ಆಗೋದ್ರಿಂದ ಸಪ್ರೇಟ್ ಆಗೇ ಆಗತ್ತೆ. ಸೊ ಹಾಗಿದ್ರೆ ಎಂದೆಂದಿಗೂ ಸುಖವಾಗಿ ಬಾಳಿದ್ರು ಅನ್ನುವಂಥದ್ದು ಈ ಐಹಿಕ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ತಿಳಿದುಕೊಂಡು, ಇದು ಕಟು ಸತ್ಯ ಈ ಐಹಿಕ ಪ್ರಪಂಚದ್ದು. ಸೊ ನಮಗೆ ಪರ್ಮನೆಂಟಾಗಿ ನಮ್ಮ ಜೊತೆ ಯಾರೂ ಇರೋದಿಲ್ಲ ಅನ್ನುವಂಥದ್ದು. ಸೊ ಆದ್ದರಿಂದ ಇಲ್ಲಿ ಪರ್ಮನೆಂಟಾಗಿ ಸೆಟಲ್ಮೆಂಟ್ ಮಾಡುವಂಥದ್ದು ಆ ಪ್ಲ್ಯಾನ್ನ ನಾವು ಮಾಡಿದ್ರೂ ಕೂಡ ನಾವು ಇಲ್ಲಿ ಇರೋಕ್ಕಾಗಲ್ಲ. ಪರ್ಮನೆಂಟ್ ಸೆಟಲ್ಮೆಂಟ್ ಏನಿದ್ರೂ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರ, ಎಂದೆಂದಿಗೂ ಸುಖವಾಗಿ ಬಾಳುವಂಥದ್ದು. ಅಲ್ಲಿಗೆ ಒಬ್ಬ ಹೋದವನು ಮತ್ತೆ ಇಲ್ಲಿಗೆ ಮರಳಿ ಬರುವುದಿಲ್ಲ. ಅಲ್ಲಿ ಸಂತೋಷದಿಂದ ಅವನು ಶಾಶ್ವತವಾದ ಜೀವನವನ್ನು, ಶಾಶ್ವತವಾದಂಥ ಆನಂದವನ್ನು ಅವನು ಪಡೆಯುತ್ತಾನೆ. ಐಹಿಕ ಪ್ರಪಂಚದಲ್ಲಿ ಏನೇ ಇದ್ದರೂ ಕೂಡ ಅದು ಶಾಶ್ವತ ಅನ್ನುವಂಥದ್ದಲ್ಲ, ಎಲ್ಲದಕ್ಕೂ ಕೊನೆ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಆದ್ದರಿಂದ ನಾವು ಈ ಅಶಾಶ್ವತವಾದಂಥ ಪ್ರಪಂಚದಲ್ಲಿ ಶಾಶ್ವತವಾಗಿ ಇರೋದಕ್ಕೆ ಪ್ರಯತ್ನ ಪಡ್ತೇವೆ, ಅದು ಸಾಧ್ಯವಿಲ್ಲ. ಅದರ ಬದಲು ಶಾಶ್ವತವಾದಂಥ ಪ್ರಪಂಚದಲ್ಲಿ ಶಾಶ್ವತ ಜೀವನವನ್ನು ನಡೆಸುವತ್ತ ನಾವು ಯೋಚನೆಯನ್ನು ಮಾಡಿ, ಸೊ ಹೇಗೆ ಆ ಶಾಶ್ವತ ಲೋಕಕ್ಕೆ ಹೋಗುವುದು ಅನ್ನುವಂಥ ಒಂದು ಇಚ್ಛೆಯನ್ನು ಬೆಳೆಸಿಕೊಂಡು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ ಒಂದು ಮಾರ್ಗದ ಪ್ರಕಾರ ನಡೆದುಕೊಂಡ್ರೆ ಖಂಡಿತವಾಗಲೂ ನಾವು ಯಶಸ್ವಿ ಆಗ್ಬೋದು. ಸೊ ಇಲ್ಲಿಯವರೆಗೆ ಶ್ರೀಕೃಷ್ಣ ಭೌತಿಕ ಜಗತ್ತು ಹೇಗಿದೆ ಅಂತ ಅವರು ವಿವರಿಸುತ್ತಾರೆ. ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬದ ಥರ ಇದೆ ಇಲ್ಲಿರುವಂಥ ಎಲ್ಲ ಅನುಭವಗಳು, ಎಲ್ಲವೂ ಇಲ್ಲಿ ಅದು ನಿಜವಾದ ರೀತಿಯಲ್ಲಿ ಇರುವಂಥದ್ದು ಅಲ್ಲ ಅಂತ ಭಗವಂತ ಹೇಳ್ತಾರೆ. ಸೊ ಅದಾದಮೇಲೆ ಈಗ ನೆಕ್ಸ್ಟ್ 6ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ನನ್ನ ಲೋಕ ಹೇಗಿದೆ ಅನ್ನೋದನ್ನು ಅವರು ವಿವರಿಸುತ್ತಾರೆ.

ನನ್ನ ಆ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುಚ್ಛಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಸೊ ಇಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾರೆ, ನನ್ನ ಆ ಪರಮಧಾಮ ಅದು ಹೇಗಿದೆ ಅಂದರೆ ಸ್ವಯಂ ಪ್ರಕಾಶವುಳ್ಳದ್ದು, ಅದಕ್ಕೆ ಸೂರ್ಯ ಚಂದ್ರರ ಬೆಳಕಿನ ಅವಶ್ಯಕತೆ ಇಲ್ಲ, ವಿದ್ಯುಚ್ಛಕ್ತಿಯ ಅವಶ್ಯಕತೆ ಕೂಡ ಇಲ್ಲ, ಸ್ವಯಂ ಪ್ರಕಾಶವುಳ್ಳದ್ದು. ಸೊ ಈ ಐಹಿಕ ಪ್ರಪಂಚ ಕತ್ತಲೆಯಲ್ಲಿದೆ, ಇಲ್ಲಿ ಸೂರ್ಯ ಚಂದ್ರರ ಬೆಳಕಿನ ಅವಶ್ಯಕತೆ ಇದೆ. ಸೂರ್ಯನಿಲ್ಲದಿದ್ದಾಗ ಕತ್ತಲು ಕತ್ತಲು. ಸೊ ಸೂರ್ಯನಿಲ್ಲದಿದ್ದಾಗ ಕತ್ತಲು ಒಂದು ಅರ್ಥದಲ್ಲಿ ಇದ್ದರೆ, ಇಲ್ಲಿ ಅಜ್ಞಾನವೆಂಬ ಕತ್ತಲು ಕೂಡ ಇದೆ. ಈ ಐಹಿಕ ಪ್ರಪಂಚದಲ್ಲಿ ಅಜ್ಞಾನದ ಕತ್ತಲಿನಿಂದ ಜ್ಞಾನದ ಬೆಳಕಿನೆಡೆಗೆ ನಾವು ಹೋಗಬೇಕು. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮಿಲಿತಮ್ಯೇನ ತಸ್ಮೈ ಶ್ರೀ ಗುರುವೇ ನಮಃ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಸೊ ಅಜ್ಞಾನದ ಕತ್ತಲನ್ನು ಹೊಡೆದೋಡಿಸಿ ಜ್ಞಾನದ ದೀಪವನ್ನು ಬೆಳಗುವಂತಹ ಆ ಗುರುವಿಗೆ ನನ್ನ ನಮನ. ಯಾಕೆಂದರೆ ಗುರು ನಮಗೆ ದಾರಿ ತೋರಿಸ್ತಾರೆ ಹೇಗೆ ಅಂತೇಳಿ. ಸೊ ಕೃಷ್ಣಂ ಒಂದೇ ಜಗದ್ಗುರುಂ, ಕೃಷ್ಣ ಎಲ್ಲರ ಗುರು, ಜಗತ್ತಿನ ಗುರು ಅಂತೇಳಿ. ಸೊ ಹಾಗೆ ಈ ಭಗವದ್ಗೀತೆ ನಮ್ಮ ಅಜ್ಞಾನದ ಕತ್ತಲನ್ನು ಹೊಡೆದೋಡಿಸುತ್ತದೆ ಅಂತೇಳಿ. ಸೊ ಈ ಐಹಿಕ ಪ್ರಪಂಚ ಜ್ಞಾನದಲ್ಲೂ ಕೂಡ ಇಲ್ಲಿ ಕತ್ತಲೆ ಆವರಿಸಿದೆ. ಅದಲ್ಲದೆ ಹೀಗೆ ಕೂಡ ಸೂರ್ಯಚಂದ್ರರ ಬೆಳಕಿಲ್ಲದ್ರೆ ಇಲ್ಲಿ ಕತ್ತಲಿರುತ್ತೆ, ಆದರೆ ಆಧ್ಯಾತ್ಮಿಕ ಪ್ರಪಂಚ ಸ್ವಯಂ ಪ್ರಕಾಶ ಉಳ್ಳದ್ದು ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಅದಾದಮೇಲೆ ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಯಾಕೆಂದರೆ ಒಬ್ಬ ಪರಿಪೂರ್ಣತೆಯನ್ನು ಗಳಿಸಿದ ಮೇಲೇ ಅವನು ಆಧ್ಯಾತ್ಮಿಕ ಜಗತ್ತಿಗೆ ಹೋಗುತ್ತಾನೆ. ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳಿಂದ ಬಿಡುಗಡೆ ಹೊಂದಿದವನು ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿ ಭಗವಂತನ ಜೊತೆ ಸಂಪರ್ಕದಲ್ಲಿ ಇದ್ದು ಅವನು ಪ್ರೀತಿಪೂರ್ವಕ ಸೇವೆಯನ್ನು ಮಾಡುವವನು ನನ್ನಲ್ಲಿಗೆ ಬರುತ್ತಾನೆ ಅಂತ ಭಗವಂತ ಹೇಳ್ತಾರೆ. ಸೊ ಹಾಗೆ ಅಲ್ಲಿಗೆ ಹೋದವನು ಇಲ್ಲಿಗೆ ಬರಲ್ಲ. ಸೊ ಯಾಕೆ ಬರಬೇಕು ಅವನು ಇಲ್ಲಿಗೆ? ಇಲ್ಲಿಗೆ ಬರುವ ಅವಶ್ಯಕತೆ ಕೂಡ ಇಲ್ಲ. ದುಃಖಗಳ ತವರು ಇದು, ಇಲ್ಲಿ ಕಷ್ಟ ನೋವು ನರಳಾಟ ಎಲ್ಲವೂ ತಪ್ಪಿದ್ದಲ್ಲ, ತಾತ್ಕಾಲಿಕವಾಗಿರುವಂಥದ್ದು, ಇದು ಟೆಂಪರರಿ ವರ್ಲ್ಡ್, ಇದು ಮತ್ತೆ ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಲ್ಲಿ ತಿರುಗುವ ಅವಶ್ಯಕತೆ ಇಲ್ಲ. ಶಾಶ್ವತವಾದಂತಹ ದೇಹ ಅವನಿಗೆ, ಆಧ್ಯಾತ್ಮಿಕ ದೇಹ ಸಿಗುತ್ತೆ, ಭಗವಂತನ ಥರದ ಶರೀರ ಅವನಿಗೆ ಸಿಗ್ಬೋದು ಸಾರೂಪ್ಯ ಮುಕ್ತಿಯಲ್ಲಿ. ಅದಾದಮೇಲೆ ಎಲ್ಲವೂ ತುಂಬ ಚೆನ್ನಾಗಿರುವಂತಹ ಆ ಭಗವಂತನ ಲೋಕದ ಬಗ್ಗೆ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೀಗೆ ಹೇಳ್ತಾನೆ, ಚಿಂತಾ

0: ಚಿಂತಾಮಣಿ ಪ್ರಖರ ಸದ್ಮಸು ಕಲ್ಪವೃಕ್ಷ. ಸೊ ಚಿಂತಾಮಣಿ ಇದೆಯಂತೆ, ಟಚ್ ಸ್ಟೋನ್. ಸೊ ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥದ್ದು, ಅಥವಾ ನಾವು ಬಯಸಿದ್ದೆಲ್ಲ ಸಿಗುವಂಥದ್ದು ಚಿಂತಾಮಣಿ ಇದೆ. ಕಲ್ಪವೃಕ್ಷವಿದೆ, ಇಚ್ಛೆ ಮಾತ್ರದಿಂದನೇ ನಿನಗೆ ಅಲ್ಲಿ ಪ್ರತಿಯೊಂದು ದೊರಕುತ್ತದೆ. ಕಲ್ಪವೃಕ್ಷ ಕೇಳಿದ್ದನ್ನೆಲ್ಲ ಕೊಡುವಂಥದ್ದು. ಅದಾದ್ಮೇಲೆ ಸುರಭಿ ಹಸುಗಳಿವೆ, ಲಕ್ಷಾವೃತೇಶು ಸುರಭಿರ್ ಅಭಿಪಾಲಯಂತಂ. ಸುರಭಿ ಹಸುಗಳು ನಿನ್ ಕೇಳಿದ್ದನ್ನೆಲ್ಲ ಕೊಡುವಂಥ ಸುರಭಿ ಹಸುಗಳಿವೆ ನಿನಗಲ್ಲಿ. ಅದಾದ್ಮೇಲೆ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಸೊ ಐಶ್ವರ್ಯವನ್ನು ಕೊಡುವಂಥ, ಸಂಪತ್ತನ್ನು ಕೊಡುವಂಥ ಲಕ್ಷ್ಮಿಯರು. ಸೊ ಅಂಥ ಸಹಸ್ರ ಲಕ್ಷ್ಮಿಯರಿಂದ ಪೂಜಿತಗೊಳ್ಳುವಂಥ, ಪೂಜೆಗೊಳಗಾಗುವಂಥ ಗೋವಿಂದ ನನ್ನ ನಾನು ಭಜಿಸುತ್ತೇನೆ ಅಂತ ಬ್ರಹ್ಮ ವಿವರಿಸುತ್ತಾರೆ. ಸೊ ಭಗವಂತನ ಲೋಕದಲ್ಲಿ ಸೊ ಹೇಗೆ ಶಾಶ್ವತವಾದಂಥ ಆನಂದದಲ್ಲಿ ಒಬ್ಬರು ಇರ್ಬೋದು, ಭಗವಂತನ ಸಾನ್ನಿಧ್ಯದಲ್ಲಿ ಯಾವ ರಸದ ಮೂಲಕ ಭಗವಂತನ ಜೊತೆ ಅವರು ಭಕ್ತಿಯನ್ನು ಮಾಡಿದ್ರು, ಅದೇ ರಸದ ಮೂಲಕ ಭಗವಂತ ಅಲ್ಲಿ ಸ್ಪಂದಿಸುತ್ತಾರೆ. ಪುತ್ರನಾಗಿ, ಪತಿಯಾಗಿ, ಪ್ರೇಮಿಯಾಗಿ, ಸಖನಾಗಿ, ಅಥವಾ ಇನ್ಯಾವುದು ಭಾವದಲ್ಲಿ, ಯಾವ ಭಾವದಲ್ಲಿ ನಾವು ಭಗವಂತನ ಭಕ್ತಿ ಮಾಡ್ತೀವೋ ಅದೇ ಭಾವದಲ್ಲಿ ಭಗವಂತ ಅಲ್ಲಿ ಸ್ಪಂದಿಸುತ್ತಾರೆ ಅಂತ ಹೇಳಲಾಗುತ್ತೆ. ಸೊ ಅಂತಹ ಲೋಕದಲ್ಲಿ ಪ್ರತಿಯೊಂದು ಹೆಜ್ಜೆಯು ನೃತ್ಯವಾಗುತ್ತದೆ, ಪ್ರತಿಯೊಂದು ಶಬ್ದವು ಹಾಡಾಗುತ್ತೆ. ಅಂತಹ ಲೋಕ ಆ ಆಧ್ಯಾತ್ಮಿಕ ಲೋಕ. ಆ ಆಧ್ಯಾತ್ಮಿಕ ಲೋಕದ ಬಗ್ಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ನನ್ನ ಲೋಕ ಹಾಗೆ ಇದೆ ಅಂತೇಳಿ. ಸೊ ಈ ಮೂಲಕ ನಮ್ಮನ್ನು ಅಲ್ಲಿಗೆ ಹೋಗೋದಕ್ಕೆ ಶ್ರೀಕೃಷ್ಣ ಇನ್ಸ್ಪೈರ್ ಮಾಡ್ತಾರೆ, ನಮಗೆ ಪ್ರೇರಣೆಯನ್ನು ಕೊಡ್ತಾರೆ, ಸ್ಫೂರ್ತಿ ಅಂದರೆ ಕೊಡ್ತಾರೆ. ಅದಾದಮೇಲೆ ಪ್ರೋತ್ಸಾಹಿಸ್ತಾರೆ, ನನ್ನ ಲೋಕ ಹಾಗಿದೆ, ನೀನು ಅಲ್ಲಿಗೆ ಬರುವ ಇಚ್ಛೆಯನ್ನು ಬೆಳೆಸಿಕೋ ಅಂಥೇಳಿ. ಸೊ ಯಾವುದಾದ್ರೂ ಒಂದು ಸ್ಥಳದ ಬಗ್ಗೆ ನಾವು ಕೇಳಿದಾಗ, ಅಂದರೆ ಅಲ್ಲಿ ಎಲ್ಲ ಚೆನ್ನಾಗಿದೆ, ನಮಗೆ ಒಳ್ಳೆಯ ಅಭಿಪ್ರಾಯ ಮೂಡಿದಾಗ ನಾವು ಒಂದು ಬಾರಿ ಅಲ್ಲಿಗೆ ಹೋಗಬೇಕಂತ ನಮ್ಗೆ ಅನಿಸುತ್ತಲ್ವ? ಅದೇ ಥರ ಕೃಷ್ಣ ಇಲ್ಲಿ ತಮ್ಮ ಲೋಕದ ಬಗ್ಗೆ ನಮಗೆ ಹೇಳ್ತಾ ಇದ್ದಾರೆ, ಹೇಗಿದೆ ಆ ಲೋಕ ಅಂತ. ಸೊ ನೀವು ಕೂಡ ಬರ್ಬೋದು, ಯಾಕೆಂದರೆ ನೀವೆಲ್ಲ ನನ್ನ ಅಂಶ ಆಗಿರೋದ್ರಿಂದ ನೀವು ಅಲ್ಲಿ ಪರಿಪೂರ್ಣತೆಯನ್ನು ಇಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದವರು ಅಲ್ಲಿಗೆ ಬರ್ಬೋದು. ಹೇಗೆ ಪರಿಪೂರ್ಣತೆಯನ್ನು ಸಾಧಿಸುವಂಥದ್ದು? ಭಕ್ತಿ ಮಾರ್ಗದ ಮೂಲಕ ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಎಲ್ಲರಿಗೂ ಇವತ್ತಿನ ಶುಭ ಮುಂಜಾವು. ನಾನು ಡಾಕ್ಟರ್ ಸಂಜೀವ್ ಶಿವಪ್ಪ ಟೊನ್ನಿ, ಸಹ ಪ್ರಾಧ್ಯಾಪಕರು, ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗ, ಕೆಎಲ್ಇ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಆ್ಯಂಡ್ ರಿಸರ್ಚ್ ಸೆಂಟರ್ಸ್, ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ಶರೀರ ರಕ್ಷಣೆಗೆ ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯ ಇವು ಉಪಸ್ತಂಭಗಳು. ರಸಾಯನ ದ್ರವ್ಯಗಳು ಶರೀರದ ರಕ್ಷಣೆ ಧಾರಣೆ ಮಾಡ್ತವೆ. ಉದಾಹರಣೆಗೆ ಹಾಲು, ತುಪ್ಪ, ಅಂದರೆ ತುಪ್ಪ ಅಂತಂದರೆ ಇಲ್ಲಿ ಹಸುವಿನ ತುಪ್ಪ. ಶರೀರಾವಯವಗಳು ಯಾವಾಗಲೂ ಸವಿಯುತ್ತಲಿರುವುದರಿಂದ ಅವುಗಳ ಪೂರೈಕೆಗೆ ಪೋಷಕಾಹಾರ ಅಗತ್ಯವಿರುತ್ತದೆ. ಶರೀರ ಮತ್ತು ಮನಸ್ಸು ಇವುಗಳ ಸ್ವಾಸ್ಥ್ಯ ಮತ್ತು ಆಯುರ್ವೃದ್ಧಿಗೆ ರಸಾಯನವು ಶ್ರೇಷ್ಠವಾದಂಥದ್ದು. ಹಾಲು ಶರೀರಕ್ಕೆ ತಕ್ಕಷ್ಟು ಪ್ರೋಟೀನ್ ಒದಗಿಸುತ್ತದೆ. ಮಧುರ ವಿಪಾಕ ಹೊಂದಿರುವುದರಿಂದ ಧಾತು ಮತ್ತು ಓಜಸ್ಸುಗಳನ್ನು ಬಲಪಡಿಸುತ್ತದೆ. ರಾತ್ರಿ ವೇಳೆಯಲ್ಲಿ ಸೇವಿಸುವ ಹಾಲು ನರಮಂಡಲವನ್ನು, ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಅದನ್ನು ಶಾಂತಗೊಳಿಸಿ ಗೊಂದಲ ಮನಸ್ಥಿತಿಗೆ ಎಡೆಯಿಲ್ಲದಂತೆ ಮಾಡಿ ಪ್ರಶಾಂತವಾದ ನಿದ್ರೆಯನ್ನು ತರಿಸ್ತದೆ. ಇದಕ್ಕೆ ಅವಶ್ಯಕವಾದ ಸುಣ್ಣದಂಶ ಅಂತಂದರೆ ಕ್ಯಾಲ್ಸಿಯಂ ಹಾಲಿನಲ್ಲಿ ಇರುತ್ತದೆ. ಇನ್ನು ತುಪ್ಪದ ಬಗ್ಗೆ ತಿಳಿದುಕೊಳ್ಳೋಣ. ತುಪ್ಪವು ಜ್ಞಾಪಕ ಶಕ್ತಿ, ಅರ್ಥ ಮಾಡಿಕೊಳ್ಳುವಿಕೆ, ಅಂದರೆ ಗ್ರಹಣ ಧಾರಣ ಅಂತ ಏನು ಹೇಳ್ತೀವಿ, ಮತ್ತು ಅಗ್ನಿ ಪ್ರಚೋದನ ಕಾರ್ಯ ಮಾಡುತ್ತದೆ. ತುಪ್ಪದಲ್ಲಿ ವಿಟಮಿನ್ ಎ ಮತ್ತು ಡಿಗಳು ಹೇರಳವಾಗಿ ಇರ್ತವೆ. ಕಣ್ಣುಗಳಿಗೆ, ಅಸ್ಥಿ ಸಂಧಾನಗಳಿಗೆ ಈ ವಿಟಮಿನ್ಗಳು ಸಾಧಕಗಳು. ತುಪ್ಪವು ಹೆಚ್ಚು ಫಾಸ್ಫೋಲಿಪಿಡ್ಗಳನ್ನು ಉಳ್ಳದ್ರಿಂದ ಮಸ್ತಿಷ್ಕದ ಸಮಾನ ಫಾಸ್ಫೋಲಿಪಿಡ್ಗಳಿಗೆ ಶಕ್ತಿ ಕೊಡುವಂಥದ್ದು. ಅದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಿತ್ಯಂ ಕ್ಷೀರಘೃತಾಭ್ಯಾಸೋ ರಸಾಯನಾನಾಮ್ ಅಂತ ಹೇಳಿದ್ದಾರೆ. ದೇಹದ ಬೆಳವಣಿಗೆಗೆ ಮತ್ತು ದೇಹದ ದೃಢತೆಗೆ ಪ್ರತಿದಿನ ಜೇನಿನ ಸೇವನೆ ಉತ್ತಮ. ಜೇನಿನಲ್ಲಿ ಶರೀರದ ಆರೋಗ್ಯಕ್ಕೆ ಅಗತ್ಯವಾದ ಖನಿಜಾಂಶಗಳು, ವಿಟಾಮಿನ್ಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಇವೆ ಅಂತ ಸಾಬೀತಾಗಿದೆ. ಇದರಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದೆ, ಅಂತಂದರೆ ಐರನ್ ಕಂಟೆಂಟು. ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆದುಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಇದ್ದರೆ ಆಹಾರವು ಚೆನ್ನಾಗಿ ಜೀರ್ಣವಾಗ್ತದೆ, ದೈಹಿಕ ಶಕ್ತಿ ಹೆಚ್ಚುತ್ತದೆ, ಆಯಾಸ ಮತ್ತು ಆಲಸ್ಯ ದೂರವಾಗಿ ಧಾರಣ ಶಕ್ತಿ ಹೆಚ್ಚುತ್ತದೆ ಮನುಷ್ಯನಲ್ಲಿ. ಜೇನಿನ ಸೇವನೆಯಿಂದ ಕಣ್ಣಿಗೆ ಹಿತವಾಗುವುದು ಹಾಗೂ ಬುದ್ಧಿ ಶಕ್ತಿ ವೃದ್ಧಿಯಾಗುವುದು. ಜೇನು ಒಳ್ಳೆಯ ಶಕ್ತಿವರ್ಧಕ ಟಾನಿಕ್ ಅಂತಲೂ ಕರೆಯಲ್ಪಡುತ್ತದೆ. ಎಲ್ಲ ವಯಸ್ಸಿನವರು ಇದನ್ನು ಸೇವಿಸಬಹುದು. ಈಗ ರಸಾಯನದ ಪ್ರಯೋಜನ. ಸ್ವಸ್ಥನಿಗೆ ಶಕ್ತಿ ಮತ್ತು ಉತ್ಸಾಹಗಳನ್ನು ಕೊಡುತ್ತದೆ. ಆಯುಷ್ಯ, ಸ್ಮೃತಿ ಮತ್ತು ಮೇಧ, ಅಂದರೆ ಬುದ್ಧಿಶಕ್ತಿ, ಕಾಂತಿ, ತೇಜಸ್ಸು, ಅಂದರೆ ಶರೀರದ ತೇಜಸ್ಸು ಉಂಟು ಮಾಡುತ್ತದೆ ಹೆಚ್ಚಿಗೆ. ಯಾವಾಗಲೂ ಸತ್ಯಪರನಾಗಿಯೂ ಕ್ರೋಧವಿಲ್ಲದೆ ಪ್ರಶಾಂತ ಮತ್ತು ಎಲ್ಲರ ಹಿತವನ್ನೇ ಕೋರುತ್ತಿರಬೇಕು. ಮದ್ಯ, ಮೈಥುನ, ಪರಹಿಂಸೆಗಳನ್ನು ಬಿಟ್ಟವನಾಗಿರಬೇಕು. ಜಪ, ಶೌಚ ನಿರತನಾಗಿರಬೇಕು. ಬುದ್ಧಿವಂತನು, ದಾನ, ತಪಸ್ಸು, ಆಸ್ತಿಕ್ಯ ಹೊಂದಿದವನಾಗಿರಬೇಕು. ಬಹಳ ಆಯಾಸ ಪಡಬಾರದು, ಕ್ರೂರಿಯಾಗಿರಬಾರದು. ಸಕಾಲದಲ್ಲಿ ನಿದ್ರೆ, ಎಚ್ಚರ ಮತ್ತು ದೇಶ ಕಾಲಗಳನ್ನು ತಿಳಿದು ಅದರಂತ ಅನುಸರಿಸತಕ್ಕವನಾಗಿರಬೇಕು. ಅಹಂಕಾರವಿಲ್ಲದವನು, ಯುಕ್ತಿಯನ್ನು ಅರಿತವನು, ಶುಭಾಶುಭಗಳನ್ನು ಮಿಶ್ರ ಮಾಡದೆಯೂ ಆಧ್ಯಾತ್ಮಪರ ಇರಬೇಕು. ಗುರು ಹಿರಿಯರಿಗೆ, ಆಸ್ತಿಕರು ಮತ್ತು ಜಿತಾತ್ಮ ಇವರಲ್ಲಿ ಶ್ರದ್ಧೆಯನ್ನಿಟ್ಟಿರಬೇಕು. ಧರ್ಮಶಾಸ್ತ್ರ ತಿಳಿದಿರಬೇಕು. ಮತ್ತು ಹಾಲು ತುಪ್ಪಗಳನ್ನು ನಿತ್ಯ ಭೋಜನ ಮಾಡುವವನಾಗಿರಬೇಕು. ಇಷ್ಟು ಗುಣಗಳಿಂದ ಕೂಡಿದ ರಸಾಯನವನ್ನು ಉಪಯೋಗಿಸಿದವರಿಗೆ ಯಥಾಫಲಗಳು ದೊರೆಯುತ್ತವೆ.

ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

0: ಅನುಪಮ. ಸ್ನೇಹಿತರೆ, ಮಗು ಈ ಒಂದು ಪುಟ್ಟ ಪದದ ಹಿಂದೆ ಅಡಗಿರುವ ಕನಸುಗಳು, ನಿರೀಕ್ಷೆಗಳು ಮತ್ತು ಭಾವನೆಗಳು ಅದೆಷ್ಟೋ ಕುಟುಂಬಗಳ ಬದುಕಿನ ಅವಿಭಾಜ್ಯ ಭಾಗವಾಗಿದೆ. ಆದರೆ ಕೆಲವರಿಗೆ ಈ ಪಯಣ ಅಂದುಕೊಂಡಷ್ಟು ಸುಲಭವಾಗಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ವಿಜ್ಞಾನವು ಹೊಸ ಭರವಸೆಯ ಬೆಳಕಾಗಿ ಪೋಷಕರಾಗುವ ಕನಸಿಗೆ ಹೊಸ ದಾರಿಯನ್ನೇ ತೋರ್ತಾ ಇದೆ. ಪ್ರತಿ ವರ್ಷ ಜುಲೈ 25ರಂದು ವಿಶ್ವದಾದ್ಯಂತ ವಿಶ್ವ IVF ದಿನ, ವಿಶ್ವ ಭ್ರೂಣ ವಿಜ್ಞಾನಿಗಳ ದಿನವನ್ನ ಆಚರಿಸಲಾಗುತ್ತೆ. ಈ ದಿನದ ಅಂಗವಾಗಿ ಆಧುನಿಕ ಸಂತಾನೋತ್ಪತ್ತಿ ಚಿಕಿತ್ಸೆ ಆಸೆ, ವಿಜ್ಞಾನ ಮತ್ತು ಪೋಷಕರಾಗುವ ಪಯಣ ಅನ್ನುವ ವಿಶೇಷ ವಿಷಯದ ಕುರಿತು ಸಮಗ್ರ ಮಾಹಿತಿಯನ್ನ ನೀಡಲು ನಮ್ಮೊಂದಿಗಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಸಮಗ್ರ IVF ಸೌಲಭ್ಯಗಳೊಂದಿಗೆ ವಿಜ್ಞಾನದ ಬೆಳಕಿನಲ್ಲಿ ಸಾವಿರಾರು ಕುಟುಂಬಗಳಿಗೆ ಹೊಸ ಭರವಸೆಯನ್ನ ಮೂಡಿಸ್ತಾ ಇರುವಂತಹ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ನ ಸೈಂಟಿಫಿಕ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ನಂದೇಶ್ವರ್ ಪಾಟೀಲ್, ಹಾಗೆಯೇ ಸಂತಾನೋತ್ಪತ್ತಿ ತಜ್ಞರು, ಲ್ಯಾಪರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ ಅಭಿಲಾಷ್ ಈ ಅವರು, ಹಾಗೆಯೇ ಅವರ ಜೊತೆಗೆ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ನ ಕ್ಲಿನಿಕಲ್ ಎಂಬ್ರಿಯಾಲಜಿಸ್ಟ್ ಹಾಗೂ ಜೆಎನ್ಎಂಸಿಯ ಅನಾಟಮಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಎಸ್ ಅವರು ನಮ್ಮೊಂದಿಗಿದ್ದಾರೆ. ತಮ್ಮೆಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಧನ್ಯವಾದಗಳು
0: ಸರ್. ಅಂದ್ರೆ ಪ್ರತಿ ವರ್ಷ ಜುಲೈ 25ರಂದು ವಿಶ್ವದಾದ್ಯಂತ ಒಂದು ವಿಶ್ವ IVF ದಿನ ಅಥವಾ ವಿಶ್ವ ಭ್ರೂಣ ವಿಜ್ಞಾನಿಗಳ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಸರ್. ಅಂದ್ರೆ 1978ರ ಜುಲೈ 25ರಂದು ವಿಶ್ವದ ಮೊದಲ IVF ಮಗು ಲೂಯಿಸ್ ಬ್ರೌನ್ ಜನಿಸಿದ್ಲು. ಆ ಒಂದು ದಿನದಿಂದ ಲಕ್ಷಾಂತರ ದಂಪತಿಗಳ ಜೀವನದಲ್ಲಿ ಹೊಸ ಭರವಸೆಯನ್ನ ಮೂಡಿಸಲಾಗ್ತಾ ಇದೆ ಸರ್. ಸರ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತ ನೋಡ್ತಾ ಇದ್ರೆ ಮದುವೆಯಾಗಿ ಹಲವಾರು ವರ್ಷಗಳಾದ್ರೂ ಸಹ ಮಕ್ಕಳೇ ಆಗೋದಿಲ್ಲ. ಈ ಒಂದು ಬಂಜೆತನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಲ್ಲ, ಇದಕ್ಕೆ ಪ್ರಮುಖ ಕಾರಣ ಏನು ಸರ್? ಭಾರತದ ಪರಿಸ್ಥಿತಿ ಯಾವ ರೀತಿ ಇದೆ ಸರ್, ಸರಳವಾಗಿ ವಿವರಿಸೋದಾದ್ರೆ?
1: ಸೊ ಮೊದಲಿಗೆ ನಾನು ಎಲ್ಲ ಕೇಳುಗರಿಗೆ ವಿಶ್ವ IVF ದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ವಿಶ್ವ IVF ದಿನ ಅಥವಾ ವಿಶ್ವ ಭ್ರೂಣ ಶಾಸ್ತ್ರಜ್ಞನ ದಿನ ಅಂತ ಜುಲೈ 25 ಪ್ರತಿ ವರ್ಷ ನಾವು ಆಚರಿಸ್ತೀವಿ. ಅದು ಯಾಕಂತ ತಾವು ಆಲ್ರೆಡಿ ಹೇಳಿದ್ದೀರಾ. ವಿಶ್ವದಾದ್ಯಂತ ಈ ಫೀಲ್ಡಲ್ಲಿ, IVF ಫೀಲ್ಡಲ್ಲಿ ಸೇವೆ ಸಲ್ಲಿಸತಕ್ಕಂಥ ವೈದ್ಯರು ಇರ್ಬೋದು, ಕ್ಲಿನಿಕಲ್ ಎಂಬ್ರಿಯಾಲಜಿಸ್ಟ್ ಇರ್ಬೋದು, ಕೌನ್ಸಿಲರ್ ಇರ್ಬೋದು, ನರ್ಸಿಂಗ್ಸ್ ಫ್ಯಾಕಲ್ಟಿ, ಇವರೆಲ್ಲರಿಗೂ ನಾನು ವಿಶ್ವ IVF ದಿನದ ಶುಭಾಶಯಗಳನ್ನ ಹೇಳ್ತಾ, ಅವರ ಸೇವೆಯನ್ನು ಶ್ಲಾಘಿಸ್ತಾ, ಅವ್ರಿಗೆ ಒಂದು ಗ್ರಾಟಿಟ್ಯೂಡ್ ಇಟ್ಕೊಂಡು ವಿಶ್ ಮಾಡ್ತಾ ಇದನ್ನ ಮುಂದುವರಿಸ್ತೀನಿ. ಸೊ ನೀವು ಕೇಳಿದ ಪ್ರಶ್ನೆಗೆ, ಒಂದು ಕಾಲದಲ್ಲಿ ಭಾರತದ ಜನಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋದೇ ಒಂದು ದೊಡ್ಡ ಚರ್ಚೆ ಆಗ್ತಿತ್ತು. ಬಟ್ ಆದ್ರೆ ಇವತ್ತಿನ ಪರಿಸ್ಥಿತಿ ತುಂಬಾ ಬದಲಾಗಿದೆ. ಅನೇಕ ರಾಜ್ಯಗಳಲ್ಲಿ ನಾವು ಕಂಡಂಗೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ, ಅಂದ್ರೆ ಜನನ ಪ್ರಮಾಣ ಕ್ರಮೇಣ ಕಡಿಮೆ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಅಕ್ರಾಸ್ ಇಂಡಿಯಾ ನೀವು ನೋಡಿ, ಇದು ಜನನ ಪ್ರಮಾಣ ಟೋಟಲ್ ಇದು ರಿಪ್ಲೇಸಬಲ್ ಲೆವೆಲ್ಗಿಂತ ಕಡಿಮೆ ಇದೆ. ಅದು 1.9. ಇದು ಆಕ್ಚುಲಿ 2.1 ಮೇಲೆ ಇದ್ರೆ ಇದು ಅಬೋವ್ ರಿಪ್ಲೇಸಬಲ್ ಲೆವೆಲ್ ಅಂತ ಹೇಳ್ತೀವಿ. ನೀವು ಭಾರತದ ಸರಾಸರಿ ಎಲ್ಲಾ ರಾಜ್ಯಗಳನ್ನು ತಗೊಂಡ್ರು ನಾವು ಜನನ ಪ್ರಮಾಣ ಟೋಟಲ್ ಫರ್ಟಿಲಿಟಿ ರೇಟ್ ಬಿಲೋ ರಿಪ್ಲೇಸಬಲ್ ಲೆವೆಲ್ ಇದೆ. ಇದಕ್ಕೆ ಎಕ್ಸಾಂಪಲ್ ಹೇಳಬೇಕಂದ್ರೆ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳಲ್ಲಿ ತುಂಬಾ ಕಡಿಮೆ ಇದೆ. ಇನ್ನು 1.9 1.6 1.7 ತುಂಬಾ ಕಡಿಮೆ ಇದೆ. ಎಕ್ಸೆಪ್ಟ್ 3 states, ಅಂದ್ರೆ 3 ರಾಜ್ಯಗಳು ಬಿಹಾರ್, ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ ಬಿಟ್ಟರೆ ಎಲ್ಲಾ ರಾಜ್ಯಗಳಲ್ಲಿ ಜನನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅದೇ ಸಮಯದಲ್ಲಿ ಬಂಜೆತನ ಸಮಸ್ಯೆನು, ಇನ್ಫರ್ಟಿಲಿಟಿ ಸಮಸ್ಯೆನು ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಇವತ್ತಿನ ದಿವಸ ಅಂದಾಜು ಪ್ರತಿ 6 or 7 ದಂಪತಿಗಳನ್ನ ನೀವು ನೋಡಿದ್ರೆ ಅವರಲ್ಲಿ ಒಬ್ರು ಈ ಸಂತಾನಹೀನತೆ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ. ಇದಕ್ಕೆ ಕಾರಣಗಳು ಹಲವಾರು ಇವೆ. ಅವು ಯಾವ್ಯಾವ ಅಂದ್ರೆ, ವಯಸ್ಸೇನು ಇದೆ ಮತ್ತು ಜೈವಿಕ ಗಡಿಯಾರ ಅಂದ್ರೆ ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಏನಾಗಿದೆ, ಇಂದಿನ ಯುವಕರು ಶಿಕ್ಷಣ ಪ್ರಯಾರಿಟಿ ಜಾಸ್ತಿ ಕೊಡ್ತಾ ಇದ್ದಾರೆ, ಶಿಕ್ಷಣಕ್ಕೆ, ಉದ್ಯೋಗ ಮತ್ತು ಆರ್ಥಿಕ ಸ್ಥಿರತೆ ಅಂತ ಹೇಳ್ತೀವಿ. ಆರ್ಥಿಕ ಸ್ಥಿರತೆಗೆ ಹೆಚ್ಚಿನ ಆದ್ಯತೆ ನೀಡೋದ್ರಿಂದ ಏನಾಗ್ತಾ ಇದೆ, ಇವೆಲ್ಲಕ್ಕೂ ಹೆಚ್ಚಿನ ಆದ್ಯತೆ ಕೊಡೋದ್ರಿಂದ ಮದುವೆ ಆಗೋದು ಲೇಟ್ ಆಗ್ತಾ ಇದೆ. ಮತ್ತು ಮದುವೆ ಲೇಟ್ ಆದ್ರೆ ನ್ಯಾಚುರಲಿ ಮಗುವನ್ನ ಮಾಡ್ಕೊಳ್ಳೋ ಒಂದು ಯೋಜನೆ ಪ್ಲಾನ್ ಇರ್ತದ, ಪ್ಲಾನಿಂಗ್ ಫಾರ್ ಹ್ಯಾವಿಂಗ್ ಅ ಚೈಲ್ಡ್, ಅದು ಡಿಲೇ ಆಗ್ತಾ ಇದೆ. ಆದ್ರೆ ಪ್ರಕೃತಿ ಏನಿದೆ ಗೊತ್ತಾ, ನಮ್ದು ಜೈವಿಕ ಗಡಿಯಾರ ಅನ್ರಿ ಪ್ರಕೃತಿ, ಅದು ಇವೆಲ್ಲಕ್ಕೂ ವೇಟ್ ಮಾಡೋದಿಲ್ಲ. ಆದ್ರಿಂದ ಇದರಲ್ಲಿ ಇನ್ನೊಂದು ವಿಷಯ ಅಂದ್ರೆ, ಮಹಿಳೆಯರಲ್ಲಿ ವಯಸ್ಸು ಹೆಚ್ಚಾದಂತೆ ಏನಾಗ್ಬಿಡುತ್ತೆ, ಅಂಡಾಣುಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ ಮತ್ತು ಗುಣಮಟ್ಟ ಕ್ವಾಲಿಟಿ, ಹೇಗೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಕಡಿಮೆ ಆಗುತ್ತೆ ಏಜ್ ಆದಂಗೆ. ಸೊ ಇದು ಪುರುಷರಲ್ಲೂ ಸಹ ವೀರ್ಯಾಣುಗಳ ಗುಣಮಟ್ಟದ ಮೇಲೆ ಇದು ತುಂಬಾ ಅತ್ಯಂತ ಆತಂಕಕಾರಿ ಪರಿಣಾಮಗಳನ್ನ ಬೀರಬಹುದು ವಯಸ್ಸು. ಸೊ ಮುಂದೆ ಬಂದ್ಬಿಟ್ಟು ಇವತ್ತಿನ ನಾವು ನೋಡಿದ್ರೆ ಜೀವನ ಶೈಲಿ ತುಂಬಾ ಬದಲಾಗಿದೆ. ಮುಂಚೆ ದಿವಸಗಳಲ್ಲಿ ಇವತ್ತಿನ ದಿನಗಳಲ್ಲಿ ನಾವು ಜೀವನ ಶೈಲಿ ನೋಡಿದ್ರೆ ಪ್ರತಿಯೊಬ್ಬರು ಒತ್ತಡದಲ್ಲಿ ನಾವು ನೋಡ್ತಾ ಇದೀವಿ. ನಿದ್ರೆಯ ಕೊರತೆ ಇದೆ, ಜಂಕ್ ಫುಡ್ ಇದೆ ಮತ್ತು ಒಬೆಸಿಟಿನ ನೋಡ್ತೀವಿ ನಾವು. ಡಯಾಬಿಟೀಸು, ಧೂಮಪಾನ ಇರ್ಬೋದು ಅಥವಾ ಕೆಲವೊಂದು ಜನ ಮದ್ಯಪಾನದಲ್ಲಿ ತೊಡಗಿಸಿಕೊಳ್ತಾರೆ. ಇವೆಲ್ಲವೂ ಏನಾಗುತ್ತೆ, ಅವಳು ಮಹಿಳೆ ಇರಲಿ ಪುರುಷ ಇರಲಿ, ಇವೆಲ್ಲವುಗಳು ಇನ್ಫರ್ಟಿಲಿಟಿ ಮೇಲೆ ಅಥವಾ ಫಲವತ್ತತೆಯ ಮೇಲೆ, ಸಂತಾನಹೀನತೆಗೆ ಇವು ಕಾರಣ.

0: ಆಗ್ಬೋದು ಅಂತ ನನ್ನ ಅನಿಸಿಕೆ. ಮತ್ತು ಹಲವಾರು ವೈದ್ಯಕೀಯ ಕಾರಣಗಳು ಇವೆ. ಮಹಿಳೆಯರಲ್ಲಿ ನೀವು ನೋಡ್ಬೋದು PCOS ತುಂಬ ಹೆಚ್ಚಾಗ್ತಾ ಇದೆ, ನಾವು ಎಂಡೋಮೆಟ್ರೋಸಿಸನ್ನು ನೋಡ್ಬೋದು. ಈ ಮೊದಲಾದ ಸಮಸ್ಯೆಗಳು ಹೆಚ್ಚಾಗೋದ್ರಿಂದ ಇವೆಲ್ಲ ಸಂತಾನಹೀನತೆಗೆ ಕಾರಣ ಆಗ್ತವೆ. ಅದೇ ರೀತಿ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲವೂ ಒಂದು ಆತಂಕಕಾರಿ ಬೆಳವಣಿಗೆ ಅಂತ ನಾವು ಅಂದ್ಕೊಳ್ಬೇಕು. ಆಮೇಲೆ ಹಿಂದೆ ಬಂಜಿತನ ಅಂದರೆ ಬರೀ ಮಹಿಳೆಯರ ಒಂದು ಸಮಸ್ಯೆ ಅನ್ನೋದೊಂದು ತಪ್ಪು ಕಲ್ಪನೆ ಇತ್ತು. ಆದರೆ ಇವತ್ತು ಇಷ್ಟೊಂದು ಡೆವಲಪ್ಡ್ ಟೆಕ್ನಾಲಜಿಕಲಿ ನಾವು ಇಷ್ಟೊಂದು ಡೆವಲಪ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ಇದ್ರೂ ನಾವು ಪ್ರತಿ 100 ದಂಪತಿಗಳಲ್ಲಿ ಸುಮಾರು 1/2 ಪ್ರಕರಣಗಳಲ್ಲಿ ಪುರುಷರ ಸಂಬಂಧಪಟ್ಟ ಕಾರಣಗಳಿರುತ್ತವೆ, ಇನ್ನರ್ಧ ಪ್ರಕರಣಗಳಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟ ಕಾರಣಗಳು ಇರ್ತವೆ. ಇಲ್ಲಿ ನಾನು ಇನ್ನೊಂದು ಹೋಪ್ಫುಲ್ ಅಥವಾ ಆಶಾದಾಯಕ ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇನೆಂದರೆ ಬಂಜೆತನ ಅನ್ನೋದು ಏನಿದೆಯಲ್ಲ, ಇದು ಜೀವನ ಪೂರ್ತಿ ಮಕ್ಕಳಾಗೋದಿಲ್ಲೋ ಅನ್ನೋದೊಂದು ನಂಬಿಕೆ ಅಲ್ಲ. ಸರಿಯಾದ ಸಮಯದಲ್ಲಿ ನೀವೇನು ಮಾಡಬೇಕು, ತಜ್ಞರನ್ನು ಸಂಪರ್ಕಿಸಬೇಕು ಮತ್ತು ಸೂಕ್ತವಾದ ಪರೀಕ್ಷೆಗೆ ಒಳಪಡಬೇಕು, ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಬಹಳಷ್ಟು ದಂಪತಿಗಳು ಪೋಷಕರಾಗಬಹುದು. ಆದ್ದರಿಂದ ಸಮಸ್ಯೆಯನ್ನು ಯಾರೂ ಮುಚ್ಚಿಡ್ತಕ್ಕಂಥದ್ದಲ್ಲ, ಸಮಯಕ್ಕೆ ಸರಿಯಾಗಿ ವೈದ್ಯರನ್ನು ಸಂಪರ್ಕಿಸಬೇಕು. ಇದೇ ನನ್ನ ಮೊದಲ ಸಂದೇಶ.
1: ಖಂಡಿತ ಸರ್. ಸರ್, ಇನ್ನು IVF ಚಿಕಿತ್ಸೆ ಅಂದ್ರೆ ಆ ವೈದ್ಯರ ಬಗ್ಗೆ ನಮಗೆ ಗೊತ್ತಿರುತ್ತೆ, ಆದ್ರೆ ಕ್ಲಿನಿಕಲ್ ಎಂಬ್ರಾಲಜಿಸ್ಟ್ ಅಂದ್ರೆ ಯಾರು, ಅವರ ಕಾರ್ಯ ಏನು ಅಂತ ಸರ್? ಯಾಕಂದ್ರೆ ಒಂದು ದಂಪತಿಗಳು ಪೋಷಕರಾಗುವಂತಹ ಅವರ ಕನಸು ನನಸಾಗುವಲ್ಲಿ ತಮ್ಮ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೆ ಸರ್?
2: ಧನ್ಯವಾದಗಳು. ಮೊದಲಿಗೆ ಎಲ್ಲ ಕೇಳುಗರಿಗೆ ವಿಶ್ವ IVF ಅಥವಾ ವಿಶ್ವ ಭ್ರೂಣ ಶಾಸ್ತ್ರಜ್ಞರ ದಿನದ ಶುಭಾಶಯಗಳು. ಸರಳವಾಗಿ ಹೇಳೋದಂದ್ರೆ ಕ್ಲಿನಿಕಲ್ ಎಂಬ್ರಾಲಜಿಸ್ಟ್ ಅಥವಾ ಭ್ರೂಣ ಶಾಸ್ತ್ರಜ್ಞರು ಎಂದರೆ IVF ಲ್ಯಾಬೊರೇಟರಿಯಲ್ಲಿ ಅಂಡಾಣು ಮತ್ತು ವೀರ್ಯಾಣು ಮತ್ತು ಭ್ರೂಣನ ತಯಾರು ಮಾಡೋ ಭ್ರೂಣಗಳೊಂದಿಗೆ ಕೆಲಸ ಮಾಡುವ ತಜ್ಞರಿಗೆ ನಾವು ಭ್ರೂಣ ಶಾಸ್ತ್ರಜ್ಞರು ಅಥವಾ ಕ್ಲಿನಿಕಲ್ ಎಂಬ್ರಾಲಜಿಸ್ಟ್ ಅಂತ ಕರಿತೀವಿ. ನಾವು IVF ಚಿಕಿತ್ಸೆಯಲ್ಲಿ ವೈದ್ಯರು ಮಹಿಳೆಯ ದೇಹದಿಂದ ಮೊಟ್ಟೆ ಅಥವಾ ಅಂಡಾಣುಗಳನ್ನು ಹೊರಗೆ ತೆಗೆದು ಕೊಟ್ಟ ಮೇಲೆ ನಾವು ಅದನ್ನು ಪುರುಷರ ವೀರ್ಯಗಳನ್ನ ಜೊತೆಗೆ ಸೇರ್ಪಡಿಸಿ ಆ ನಂತರ ಅದರಿಂದ ಬೆಳವಣಿಗೆ ಆದಮೇಲೆ ಅದನ್ನ IVF ಲ್ಯಾಬಲ್ಲಿ ಬರುತ್ತವೆ. ಇಲ್ಲಿಂದ ನಮ್ಮ ಕೆಲಸ ಆರಂಭವಾಗುತ್ತವೆ. ಇದರಲ್ಲಿ ನಾವು ಭ್ರೂಣ ಶಾಸ್ತ್ರಜ್ಞರು ಏನ್ ಮಾಡ್ತೀವಿ ಅಂತಂದ್ರೆ ಅಂಡಾಣುಗಳ ಕ್ವಾಲಿಟಿ ಎಷ್ಟು ಬಂದಿದಾವೆ, ಹೇಗಿದಾವೆ ಕ್ವಾಂಟಿಟಿ, ಆಮೇಲೆ ವೀರ್ಯಗಳ ಗುಣಮಟ್ಟ ಅದನ್ನ ಪರೀಕ್ಷಿಸ್ತೀವಿ. ಆಮೇಲೆ ಅದರನ್ನ ಯಾವುದು ಒಳ್ಳೆ ಮೊಟ್ಟೆಗಳಿದಾವೋ, ಅವು ಬೆಳವಣಿಗೆ ಚೆನ್ನಾಗಿದಾವೋ, ಆ ಮೊಟ್ಟೆಗಳಿಗೆ ನಾವು ಒಳ್ಳೆ ವೀರ್ಯ ಅಂದ್ರೆ ಜೊತೆಗೆ ಸೇರಿಸಿ ಅದನ್ನ ಮುಂದಿನ ಪ್ರಕ್ರಿಯೆಗೆ ಬಿಡ್ತೀವಿ. ಮುಂದಿನ ಪ್ರಕ್ರಿಯೆ ಅಂತ ಸೇರಿದ ಮೇಲೆ ಮುಂದಿನ ಪ್ರಕ್ರಿಯೆ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ನಾವು ಮುಂದಿನ ಪ್ರಕ್ರಿಯೆ ಫರ್ಟಿಲೈಸೇಷನ್ ನಡೆದ ನಂತರ ಅದನ್ನ ನಾವು 5 ದಿನ ನಮ್ಮ ಲ್ಯಾಬೊರೇಟರಿಯಲ್ಲಿ ಇನ್ಕ್ಯುಬೇಟರ್ ಅಂತ ಒಂದು ಮೆಷಿನ್ ಬಾಕ್ಸ್ ಆ ಇನ್ಕ್ಯುಬೇಟರ್ನಲ್ಲಿ ಇಟ್ಟಿರ್ತೀವಿ. ಅದನ್ನ 5 ದಿನದವರೆಗೂ ಅದು ದಿನೇ ದಿನೇ ಬೆಳೀತಾ ಹೋಗುತ್ತೆ. ಸೊ 1 ದಿನಕ್ಕೆ 2 ದಿನ 3 ದಿನ 5 ದಿನದವರೆಗೂ ಅದು ಒಂದು ಬ್ಲಾಸ್ಟೋಸಿಸ್ಟ್ ಅಂತ ಒಂದು ಸ್ಟೇಜ್, ಅದು ಡೇ 5ನೇ ದಿನಕ್ಕೆ ಅದು ಬೆಳವಣಿಗೆ ಆಗೋವರೆಗೂ ನಮ್ಮ ಲ್ಯಾಬೊರೇಟರಿಯಲ್ಲಿ ಬೆಳೆಸ್ತೀವಿ. ಸೊ ಇದು ನಮ್ಮ ಕ್ಲಿನಿಕಲ್ ಎಂಬ್ರಾಲಜಿಸ್ಟ್ ಅವರು ಅಥವಾ ಭ್ರೂಣ ಶಾಸ್ತ್ರಜ್ಞರು ಮಹಿಳೆಯ ದೇಹದಿಂದ ಮತ್ತೆ ಪುರುಷ ದೇಹದಿಂದ ಮೊಟ್ಟೆ ಮತ್ತು ವೀರ್ಯಗಳನ್ನ ತಗೊಂಡು ಅದನ್ನ ಒಂದು ಮೊಟ್ಟೆ ಒಳ್ಳೆ ಮೊಟ್ಟೆ ಜೊತೆಗೆ ಒಳ್ಳೆ ವೀರ್ಯನ ಸೇರಿಸಿದ ನಂತರ ಹಾಗೂ 5 ದಿನದ ಪ್ರಕ್ರಿಯೆಯನ್ನ ನೋಡಿಕೊಳ್ಳೋದು, ಅದನ್ನ ಸರಿಯಾಗಿ ಕೆಲಸ ಮಾಡೋದು ನಮ್ಮ ಮುಖ್ಯ ಉದ್ದೇಶ. ಸೊ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಗ ಹೇಗೆ ಒಬ್ಬ ನಮ್ಮ ದೇಶದ ರೈತ ಉತ್ತಮ ಬೀಜ ಇದ್ರೆ ಅಷ್ಟೇ, ಅದ್ರ ಜೊತೆಗೆ ಆದ ಸಣ್ಣ ಸೂಕ್ತವಾದ ಮಣ್ಣು ಬೇಕು, ಅದಕ್ಕೆ ತಕ್ಕಂತ ಪರಿಸರನೂ ಇರಬೇಕು. ಸೊ ಅದು ಎಲ್ಲಾನು ಚೆನ್ನಾಗಿತ್ತು ಅಂತಂದ್ರೆ ಅವನಿಗೆ ಒಳ್ಳೆ ಬೆಳೆ ಬರುತ್ತೆ. ಅದೇ ರೀತಿನೇ ನಮ್ಮ IVF ಲ್ಯಾಬೊರೇಟರಿಯಲ್ಲೂ ಕೂಡ ಒಂದು ಒಳ್ಳೆ ಮೊಟ್ಟೆ ಇತ್ತು ಅಂತಂದ್ರೆ ಅದ್ರ ಜೊತೆಗೆ ಒಳ್ಳೆ ವೀರ್ಯ ಇದ್ರೆ ಅದ್ರ ಮುಂದಿನ ಫಲಿತಾಂಶಗಳನ್ನು ಚೆನ್ನಾಗಿನೇ ಬರುತ್ತದೆ. ಸೊ ಇದರಲ್ಲಿ ನಾವು ಒಂದು ಏನು ಹೇಳಬೇಕು ಅಂತ ಹೇಳ್ತೀವಿ ಅಂತಂದ್ರೆ ಅತ್ಯಂತ ಎಚ್ಚರಿಕೆಯಿಂದ ನಿರ್ವಹಿಸೋ ಕೆಲಸ ನಮ್ದು. ಸೊ ಪ್ರತಿ ನಾವು ಹೆಂಗೆ ಮೊಟ್ಟೆ ತಗೊಂಡಿದ ತಕ್ಷಣ ನಮ್ಮ ಕೆಲಸ ಮುಗೀತು ಅಂತ ಅಲ್ಲ. ಸೊ ಮೊಟ್ಟೆ ತಗೊಂಡು ಭ್ರೂಣ ಬೆಳವಣಿಗೆ ಆಗೋವರೆಗೂ ನಾವು ಪ್ರತಿನಿತ್ಯ ಅದನ್ನ ನೋಡ್ಕೊಂತಾನೆ ಇರ್ಬೇಕು. 1 ನಿಮಿಷನೂ ಅದರಲ್ಲಿ ಟೆಂಪರೇಚರ್ ವ್ಯತ್ಯಾಸ ಆಗಬಾರ್ದು. ಆಮೇಲೆ PH ಅಂತ ಹೇಳ್ತೀವಿ. ಆಮೇಲೆ ಆ ಲ್ಯಾಬೊರೇಟರಿಯಲ್ಲಿ ಏನೇನು ಅನುಗುಣವಾಗಿರ್ಬೇಕು ಅಂತ ಹೇಳ್ತೀವೋ ಅದೆಲ್ಲನು ಇರಬೇಕು. ಇಲ್ಲಿ ಪ್ರತಿ ಒಂದು ಹೆಜ್ಜೆಯಲ್ಲಿ ನಿಖರತೆ ಬಹಳ ಮುಖ್ಯ ನಮ್ದು. ಈ ಕೆಲಸದ ಜೊತೆಗೆ ನಾವು ಜಸ್ಟ್ ಒಂದು ಜೀವದ ಜೊತೆ ಆಟ ಆಡೋದಲ್ಲ, ಇಲ್ಲಿ ನಾವು ಜೀವನ ಹೊಸ ಜೀವಕ್ಕೆ ಜೀವ ಕೊಡ್ತಾ ಇದೀವಿ ಇಲ್ಲಿ. ಸೊ ಇದನ್ನ ನಾವು ಮುಖ್ಯವಾಗಿ ಹೇಳ್ಬೇಕಂತ ಬಯಸ್ತೀನಿ ನಾನು.
1: ಸರ್, ಈಗ ಹೊಸದಾಗಿ ಮದುವೆ ಆದ ದಂಪತಿಗಳಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಇರುತ್ತೆ, ಮಗುವಿಗಾಗಿ ಎಷ್ಟು ದಿನ ಕಾಯಬೇಕು? ಒಬ್ಬೊಬ್ರು 2-3 ತಿಂಗಳಿಗೆ ಆತಂಕ ಪಟ್ಟರೆ ಒಬ್ರು ಒಬ್ರು 1 ವರ್ಷಾನುಗಂಟ್ಲೆ ಕಾಯ್ತಾರೆ. ಇವಾಗ ವೈದ್ಯಕೀಯವಾಗಿ ಯಾವ ಸಮಯದಲ್ಲಿ ಅವರು ತಪಾಸಣೆ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀರಾ?
3: ಸೊ ಮೊಟ್ಟ ಮೊದಲು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಂತ ನಾವೇನು ಡಿಫೈನ್ ಮಾಡ್ತೀವಿ ಅಂತ ಏನು ಹೇಳ್ತೀವಿ, 1 ವರ್ಷದಿಂದ ಯಾವುದೇ ದಂಪತಿಗಳು ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಪ್ರೆಗ್ನೆನ್ಸಿ ಕಂಡು ಬಂದಿಲ್ಲ, ಅಂಥವರಿಗೆ ನಾವು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರ್ಬೋದು, ಸೊ ನೀವು ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಆದರೆ ಇದೇ ಥರ 1 ವರ್ಷ ಕಾಯಬೇಕು ಅಂತ ಎಲ್ಲ ಪೇಷಂಟ್ಸ್ಗೂ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಬ್ಬರು ಲೇಟ್ ಮ್ಯಾರೇಜ್ ಆಗಿರ್ತಾರೆ, 35, 37, 38 ವರ್ಷಕ್ಕೆ ಆಗಿರ್ತಾರೆ. ಅಂಥವರಲ್ಲಿ ಬೇಗ ಬಂದು ಅವ್ರ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಬೇಗ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಬರಬಹುದು ಅಥವಾ ಅವರಲ್ಲಿ ಎಲ್ಲ ನಾರ್ಮಲ್ ಇದೆಯಾ ಅಂತ ಕಂಡುಹಿಡಿಯಲಿಕ್ಕೆ ಈಸಿ ಆಗುತ್ತೆ.
1: ಸರ್, ಇವಾಗ ಸರ್ ಹೇಳ್ತಾ ಇದ್ರು ಮಕ್ಕಳಾಗ್ತಿದ್ರೆ ಹೆಣ್ಣನ್ನೇ ದೂಷಿಸುವಂತಹ ಪ್ರವೃತ್ತಿ ಸಮಾಜದಲ್ಲಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ವೈದಿಕವಾಗಿ ನೋಡಿದ್ರೆ ಈಗ ಗಂಡು ಹೆಣ್ಣು ಇಬ್ಬರಲ್ಲೂ ಸಮಸ್ಯೆ ಇರಬಹುದಲ್ವಾ, ಹಾಗಾಗಿ ಸಾಮಾನ್ಯವಾಗಿ ಇಬ್ಬರಲ್ಲೂ ಯಾವ ಕಾರಣಗಳು ಕಂಡು ಬರುತ್ತೆ ಅಂತ ಸರ್?
3: ಇದು ನಿಜ. ಆಕ್ಚುಲಿ ನಮ್ಮಲ್ಲಿ ನಾವು ನೋಡಿದಂಗೆ ಎಷ್ಟೊಂದು ಸರಿ ಬರೀ ಹೆಣ್ಮಕ್ಳು ಮಾತ್ರ ಒಪಿಡಿಗೆ ಬಂದಿರ್ತಾರೆ ತೋರಿಸ್ಕೊಳ್ಳಿಕ್ಕೆ, ಅವ್ರ ಜೊತೆ ಅವ್ರ ಅತ್ತೆನೋ ಅವ್ರ ತಾಯಿನೂ ಬಂದಿರ್ತಾರೆ. ನಾವಂತೂ ಈಗ ಆಲ್ಮೋಸ್ಟ್ ಸ್ಟ್ರಿಕ್ಟ್ ಮಾಡಿದ್ವಿ, ಗಂಡ ಹೆಂಡತಿ ಇಬ್ರು ಬಂದ್ರೆ ಕೂಡ ಮಾತ್ರ ನಾವು ಪರೀಕ್ಷೆಗೆ ಒಳಪಡಿಸ್ತೀವಿ. ಯಾಕೆಂದ್ರೆ ನಾವೇನು ಕಾರಣಗಳನ್ನು ಕಂಡು ಬಂದ್ರೆ 30% ಕಾರಣ ಹೆಣ್ಮಕ್ಳಲ್ಲಿ ಕಂಡು ಬರ್ತದೆ, 30% ಗಂಡು ಮಕ್ಕಳಲ್ಲಿ, ಇನ್ನು 30% ಇಬ್ರಲ್ಲೂ ಕೂಡ ಕಂಡು ಬರ್ತದೆ. ಸೊ ಈಗ ಅಂದ್ರೆ ನಾವು ಇಬ್ರಲ್ಲೂ ಪರೀಕ್ಷೆ ಮಾಡಿಸೋದ್ರಿಂದ ಮಾತ್ರ ನಾವು ಈ ಕಾರಣಗಳನ್ನ ಕಂಡುಹಿಡಿತೀವಿ. ಎಷ್ಟೊಂದು ಸರಿ ನಾವು ನೋಡಿರ್ತೀವಿ 2-3 ವರ್ಷದಿಂದ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ, ಹಸ್ಬೆಂಡ್ ಆದವ್ರು ಒಂದ್ ಸರಿನೂ ಹಾಸ್ಪಿಟ್ಲಿಗೆ ಕೂಡ ಹೋಗಿರಲ್ಲ, ಬರೀ ಹೆಣ್ಮಗದು ಪರೀಕ್ಷೆ ಆಗ್ತಾನೆ ಇರುತ್ತೆ. ಲಾಸ್ಟ್ಗೆ ನಾವು ಗಂಡನ ಪರೀಕ್ಷೆ ಮಾಡಿಸ್ನೋದಾಗ ವೀರ್ಯಾಣುಗಳು ಕಮ್ಮಿ ಬರುತ್ತೆ, ವೀರ್ಯಾಣುಗಳು ಇರೋದಿಲ್ಲ. ಅಂಥವರಲ್ಲಿ ಎಷ್ಟೋ ವರ್ಷಗಳು ಟೈಮ್ ವೇಸ್ಟ್ ಮತ್ತು ದುಡ್ಡು ಕೂಡ ವೇಸ್ಟ್ ಆಗಿರುತ್ತೆ ಈ ಪೇಷೆಂಟ್ಸಲ್ಲಿ. ಸೊ ನಾವೇನು ಸಜೆಸ್ಟ್ ಮಾಡ್ತೀವಿ, ಇಬ್ಬರು ಕೂಡ ಬರೋದ್ರಿಂದ ನಮಗೆ ಬೇಗ ಪ್ರಾಬ್ಲಮ್ನ ಕಂಡುಹಿಡಿದು ಟ್ರೀಟ್ಮೆಂಟ್ ಈಸಿಯಾಗಿ ಮಾಡ್ಬೋದು.
1: ಯಾವ ರೀತಿ ಪರೀಕ್ಷೆ ಮಾಡಲಾಗುತ್ತೆ ಸರ್, ಯಾವ ಪರೀಕ್ಷೆಗಳ ಮೂಲಕ ಪತ್ತೆ ಹಚ್ಚಲಾಗುತ್ತೆ?
3: ಸೊ ಗಂಡ್ ಮಕ್ಕಳಿಗೆ ತುಂಬಾ ಸಿಂಪಲ್, ಒಂದೇ ಒಂದು ವೀರ್ಯಾಣು ಪರೀಕ್ಷೆ ಅಥವಾ ಸೆಮೆನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇದು ನಮ್ಮದೊಂದು ಫೀಲ್ಡಲ್ಲಿ ಏನಂದ್ರೆ ಇದೊಂದು ಪರೀಕ್ಷೆ ಮಾಡೋದ್ರಿಂದ ನಾವು ಗಂಡ್ ಮಕ್ಕಳಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿಬಹುದು. ಇದರಲ್ಲಿ ಏನಾದ್ರು ಪ್ರಾಬ್ಲಮ್ ಕಂಡು ಬಂದಲ್ಲಿ ಮಾತ್ರ ಗಂಡ್ ಮಕ್ಕಳಲ್ಲಿ ನಾವು ಸ್ಕ್ಯಾನಿಂಗ್ ಅಥವಾ ಹಾರ್ಮೋನ್ ಮಾಡಿಸ್ತೀವಿ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾವು ಹೆಣ್ಮಕ್ಳಲ್ಲಿ ಏನೇನು ಪರೀಕ್ಷೆ ಮಾಡಿಸ್ತೀವಿ ಅಂದ್ರೆ ಫಸ್ಟ್ ಥಿಂಗ್ ಇಸ್ ಸ್ಕ್ಯಾನಿಂಗ್. ಸ್ಕ್ಯಾನಿಂಗ್ ಏನಕ್ಕೆ ಮಾಡ್ತೀವಿ ಅಂದ್ರೆ ನಮ್ಮ ಪೂರ್ತಿ ಗರ್ಭಕೋಶ, ಅಂಡಾಶಯ, ಟ್ಯೂಬ್ ಇದರಲ್ಲಿ ಏನಾದ್ರೂ ತೊಂದರೆ ಇದ್ದು ನಮಗೆ ಸ್ಕ್ಯಾನಿಂಗ್ ಅಲ್ಲಿ ಕಂಡುಹಿಡಿಬಹುದು. ಎಸ್ಪೆಷಲಿ ನಮ್ಮಲ್ಲಿ ನಾವು 3D ಸ್ಕ್ಯಾನಿಂಗ್ ಮಾಡ್ತೀವಿ. ಸೊ ಗರ್ಭಕೋಶದ ಪ್ರಾಬ್ಲಮ್ ಇದ್ದಲ್ಲಿ, ಬೈ ಬರ್ತ್ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಇರುತ್ತೆ, ಅದು ನಾರ್ಮಲ್ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗೋದಿಲ್ಲ, ಕೆಲವೊಂದ್ಸರಿ ಟ್ಯೂಬ್ ಟೆಸ್ಟ್ ಮಾಡಬೇಕಾಗುತ್ತೆ. ಗರ್ಭಕೋಶದ ಎರಡೂ ಭಾಗದಲ್ಲೂ ಟ್ಯೂಬ್ ಇರ್ತದೆ. 3-4 ವರ್ಷದಿಂದ ಟ್ರೈ ಮಾಡ್ತಿದ್ದಾರೆ, ಸಿಂಪಲ್ ಟ್ರೀಟ್ಮೆಂಟ್ ಅಲ್ಲಿ ಅವರಿಗೆ ಪ್ರೆಗ್ನೆನ್ಸಿ ಸಿಕ್ಕಿಲ್ಲ. ಈ ಟ್ಯೂಬ್ ಅಲ್ಲಿ ವೀರ್ಯಾಣು ಮತ್ತೆ ಅಂಡಾಣು ಸೇರುವಂತ ಜಾಗನ ನಾವು ಟ್ಯೂಬ್ ಅಂತ ಹೇಳ್ತೀವಿ. ಈ ಟ್ಯೂಬ್ ಬ್ಲಾಕ್ ಬಂದಲ್ಲಿ ಅವರಿಗೆ ಟ್ಯೂಬ್ ಓಪನ್ ಮಾಡೋ ಸರ್ಜರಿ ಅಥವಾ IVF ಹೋಗ್ಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್ ಪರೀಕ್ಷೆ ನಾನೇನು ಹೇಳ್ತೀನಿ ಅಥವಾ ನಮ್ಮಲ್ಲಿ ಬಂದಿಲ್ಲ ಅಂದ್ರೂ ಕೂಡ ಎಷ್ಟೊಂದು ಮಹಿಳೆಯರಿಗೆ ನಾನೇನು ಹೇಳ್ತೀನಿ ಅಂದ್ರೆ AMH ಪರೀಕ್ಷೆ. AMH ಏನು ಅಂದ್ರೆ ಅಂಡಾಣುಗಳು ಎಷ್ಟಿದೆ ಅಂತ. ಈ ವೀರ್ಯಾಣುಗಳು ಏನಂದ್ರೆ ಗಂಡು ಮಕ್ಕಳಲ್ಲಿ ಪ್ರತಿ 2-3 ತಿಂಗಳು ಹೊಸ ಹೊಸ ವೀರ್ಯಾಣುಗಳು ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ. ಸೊ ಇದು ಕಮ್ಮಿ ಬಂದಲ್ಲಿ, ಕ್ವಾಲಿಟಿ ಕೂಡ ಕಮ್ಮಿ ಬಂದಲ್ಲಿ ನಾವು ಇವರಿಗೆ ಮೆಡಿಸನ್ ಕೊಟ್ಟು ಇಂಪ್ರೂವ್ ಮಾಡಬಹುದು. ಆದ್ರೆ ಹೆಣ್ಮಕ್ಳಲ್ಲಿ ಆ ತರ ಅಲ್ಲ, ಇದು ಫಿಕ್ಸ್ ಡೆಪಾಸಿಟ್ ತರ. ಅವ್ರು ಹುಟ್ಟಬೇಕಾರೆ ಇಷ್ಟು ಅಂಡಾಣು ಅಂತ ಫಿಕ್ಸ್ ಡೆಪಾಸಿಟ್ ಆಗಿದೆ. ಅವ್ರು ಮುಟ್ಟಾಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಶರೀರಕ್ಕೆ ಗೊತ್ತಿರಲ್ಲ ಇವರಿಗೆ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದಾರೆ, ಇವರಿಗೆ ಮದುವೆ ಆಗಿದೆ. ಆ ಶರೀರ ಆದ್ರೆ ಕೆಲಸ ಮಾಡ್ತಾ ಇರುತ್ತೆ, ಪ್ರತಿ ತಿಂಗಳು ಅಂಡಾಣು ಬೆಳೆಯುತ್ತೆ, ಅಂಡಾಣು ರಿಲೀಸ್ ಆಗುತ್ತೆ. ಅಂದ್ರೆ ಆ ಫಿಕ್ಸ್ ಡೆಪಾಸಿಟ್ ಇಂದ ಇಷ್ಟು ಅಂಡಾಣುಗಳು ಖಾಲಿ ಆಗ್ತಾ ಹೋಗುತ್ತೆ. ಕ್ರಮೇಣ ಇದು ಖಾಲಿ ಆಗ್ತಾ ಹೋಗೋದ್ರಿಂದ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇದು ಪೂರ್ತಿ 0 ಆಗುತ್ತೆ. ಸೊ ಇದನ್ನ ಪತ್ತೆ ಹಿಡಿಯಲು ನಾವು AMH ಪರೀಕ್ಷೆ ಅಥವಾ ಸ್ಕ್ಯಾನಿಂಗ್ ಅಲ್ಲಿ ನೋಡ್ತೀವಿ. ಸೊ AMH ಪರೀಕ್ಷೆಯಲ್ಲಿ ಫಿಕ್ಸ್ ಡೆಪಾಸಿಟ್ ಅಲ್ಲಿ ಎಷ್ಟು ಉಳಿದಿದೆ ಅಂಡಾಣು ಅಂತ ಗೊತ್ತಾಗ್ತದೆ. ಈಗಿನ ಕಾಲದಲ್ಲಿ ನಾವು ಆಲ್ಮೋಸ್ಟ್ ಮುಂಚೆ ಏನ್ ಹೇಳ್ತಿದ್ವಿ, 40-45 ವರ್ಷ ಆದ್ಮೇಲೆ AMH ಖಾಲಿ ಆಗುತ್ತೆ ಅಂತಿದ್ವಿ. ಬಟ್ ಈಗ ನೋಡಿದ್ರೆ 30-35 ವರ್ಷದಲ್ಲೇ ಈ AMH ಅಥವಾ ಅಂಡಾಣು ಕೌಂಟ್ ಖಾಲಿ ಆಗ್ತಿರೋದು ಕಂಡು ಬರ್ತಾ ಇದೆ. ಸೊ ಇದನ್ನ ಪರೀಕ್ಷೆ ಮಾಡಿಸಿದ್ರಲ್ಲಿ ಅಟ್ ಲೀಸ್ಟ್ ಅವರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದನ್ನ ಪೋಸ್ಟ್ಪೋನ್ ಮಾಡಬಹುದು AMH ಪ್ರಕಾರ, ಅಥವಾ ಬೇಗ ಎಂಬ್ರಿಯೋ ಫ್ರೀಜಿಂಗ್ ಅಥವಾ ಎಗ್ ಫ್ರೀಜಿಂಗ್ ಕೂಡ ಮಾಡಬಹುದು. ಇವನ್ ಇನ್ ಅನ್ಮ್ಯಾರಿಡ್ ಕೂಡ ನಾವು ಹೇಳ್ತೀವಿ, ಅಕಸ್ಮಾತ್ ನೀವು ಡಿಲೇ ಮಾಡ್ತಿದ್ದೀರಾ ಮ್ಯಾರೇಜ್ ಅಂದ್ರೆ ಅಟ್ ಲೀಸ್ಟ್ AMH ಪರೀಕ್ಷೆ ಮಾಡಿಸಿ ಅಂತ. ಇದು ಬಿಟ್ಟು ಸಾಮಾನ್ಯವಾಗಿ ಥೈರಾಯ್ಡ್, ಪ್ರೊಲಾಕ್ಟಿನ್ ಹಾರ್ಮೋನ್ ಈ ಪರೀಕ್ಷೆಗಳನ್ನ ಮಾಡ್ತೀವಿ.
1: ಸರಿಗ, ತಪ್ಪು ಕಲ್ಪನೆಗಳ ಬಗ್ಗೆ ಹೇಳುವಾಗ ಸರ್ ಹೇಳಿದ್ರು ಇವಾಗ ಮಕ್ಕಳಾಗದಿದ್ರೆ ಜನರು ನೇರವಾಗಿ IVF ಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಎಲ್ಲರಿಗೂ IVF ನ ಅಗತ್ಯ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರಲ್ಲ, ಹಾಗಾಗಿ ಹಾಗಿದ್ರೆ IVF ಗೆ ಹೋಗುವ ಮೊದಲು ಅದಕ್ಕೆ ಸಂಬಂಧಿಸಿದಂತೆ ಔಷಧ ಚಿಕಿತ್ಸೆ ಆಗಿರ್ಬಹುದು ಅಥವಾ ಹಾರ್ಮೋನ್ ಚಿಕಿತ್ಸೆ, ಈ ರೀತಿ ಯಾವ್ದಾದ್ರೂ ಅವರಿಗೆ ಗರ್ಭಧಾರಣೆ, ಸಹಜವಾಗಿ ಗರ್ಭಧಾರಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ?
3: ಆಕ್ಚುಲಿ ಎಷ್ಟೊಂದು ಕಪಲ್ಸ್ಗಳು ನಾವು ಫರ್ಟಿಲಿಟಿ ಸೆಂಟರ್ ಅಥವಾ IVF ಸೆಂಟರ್ ಅಂದ ತಕ್ಷಣ ಬರ್ಲಿಕ್ಕೆ ಹೆದರುಪಡ್ತಾರೆ, ಯಾಕೆಂದ್ರೆ ನಾವು ಅಲ್ಲಿಗೆ ಹೋದ್ವಿ ಅಂದ್ರೆ IVF ಆಗ್ತದೆ ಅಂತ. ಸೊ ಇದು ಮೊಟ್ಟ ಮೊದಲ ಈ ಪ್ರಾಬ್ಲಮ್ ಅಥವಾ ಈ ಮೈಂಡ್ ಸೆಟ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ಈಗ ನಮ್ಮಲ್ಲೇ ಕೂಡ ಬಂದಿರುವಂಥ ಪೇಷೆಂಟ್ಸಲ್ಲಿ ನಾವು ಯಾವುದೇ ಪೇಷೆಂಟಿಗಾಗಲಿ ಫಸ್ಟ್ ರಕ್ತ ಪರೀಕ್ಷೆ ಆಗಲಿ, ವೀರ್ಯಾಣು ಪರೀಕ್ಷೆ, ಹಾರ್ಮೋನ್ ಪರೀಕ್ಷೆ ಮಾಡ್ತೀವಿ. ಸೊ 100 ಜನ ಪೇಷೆಂಟ್ ಬಂದಿದ್ದಾರೆ ಅಂದರೆ ಅದರಲ್ಲಿ 60% ಪೇಷೆಂಟ್ಸ್ಗೆ ನ್ಯಾಚುರಲ್ ಅಥವಾ ಸಿಂಪಲ್ ಟ್ರೀಟ್ಮೆಂಟಲ್ಲಿ ಪ್ರೆಗ್ನೆನ್ಸಿ ಆಗ್ತದೆ. ಓನ್ಲಿ 20% ಅಷ್ಟು ಜನಕ್ಕೆ ಮಾತ್ರ ನಮಗೆ IVF ಅವಶ್ಯಕತೆ ಇರುತ್ತೆ. ಆದರೆ ನಮ್ಮಲ್ಲಿ ಬರುವ ಪೇಷೆಂಟ್ಸ್ಗಳೇ ಎಲ್ಲ ಡಿಲೇ ಆಗಿ ಬರ್ತಾರೆ, ಅಂದರೆ ಆ ಟೈಮಲ್ಲಿ ಏನು IVF ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಅವ್ರಿಗೆ IVF ಅವಶ್ಯಕತೆನೇ ಇರೋದಿಲ್ಲ. ಬಟ್ ಎಲ್ಲ ಕಡೆ ಸುತ್ತಾಡಿ ಡಿಲೇ ಮಾಡಿ ಬರೋ ಕಾರಣ ನಮ್ಮಲ್ಲಿ ಆಲ್ಮೋಸ್ಟ್ ಅವ್ರ IVF ಅವಶ್ಯಕತೆ ಇದ್ದಾಗಲೇ ಬಂದ್ಬಿಡ್ತಾರೆ. ಬಟ್ IVF ನಾವು ಯಾರಿಗೆ ಮಾಡ್ತೀವಿ ಅಂದರೆ ನಾನು ಹೇಳ್ದಂಗೆ ಅಂಡಾಣು ಕೌಂಟ್. ಸೊ ಅಂಡಾಣು ಕೌಂಟ್ ಕಮ್ಮಿ ಇದೆ, ತುಂಬ ವರ್ಷ ಆಗಿದೆ ಮದುವೆ ಆಗಿ, ಅಂಥವ್ರಲ್ಲಿ IVF ಮಾಡಬೇಕಾಗುತ್ತೆ. ಟ್ಯೂಬ್ಗಳು ಟೆಸ್ಟ್ ಮಾಡಿದ್ವಿ, ಟ್ಯೂಬ್ ಬ್ಲಾಕ್ ಇದೆ ಅಥವಾ ಟ್ಯೂಬ್ ಡ್ಯಾಮೇಜ್ ಆಗಿದೆ, ಸರ್ಜರಿಲಿ ಟ್ಯೂಬ್ ಓಪನ್ ಆಗ್ತಿಲ್ಲ, ಅಂಥವ್ರಲ್ಲಿ ನಾವು ಮಾಡಬೇಕಾಗುತ್ತೆ. ಅಥವಾ ತುಂಬ ವಯಸ್ಸಾಗಿದೆ, ಹಳೆ ಟ್ರೀಟ್ಮೆಂಟ್ಗಳು ಆಲ್ರೆಡಿ ಹೊರಗಡೆ ಮಾಡಿಸ್ಕೊಂಡು ಬಂದಿದ್ದಾರೆ, ಅಯ್ಯೋ ಅಂಥ ಟ್ರೀಟ್ಮೆಂಟ್, ಸಿಂಪಲ್ ಟ್ರೀಟ್ಮೆಂಟ್ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಅವ್ರ ಕಡೆಯಿಂದ, ಅದರಲ್ಲಿ ಅವರಿಗೆ ಸಕ್ಸಸ್ ಕಂಡು ಬಂದಿಲ್ಲ, ಅಂಥವ್ರಿಗೆ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಮಾಡ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಗಂಡು ಮಕ್ಕಳಲ್ಲಿ ವೀರ್ಯಾಣು ತುಂಬಾ ಕೌಂಟ್ ಕಮ್ಮಿ ಇದ್ದಲ್ಲಿ ಅಥವಾ ಕೌಂಟ್ ಕೂಡ ಆಬ್ಸೆಂಟ್ ಇದ್ದಲ್ಲಿ ಕೂಡ ನಾವು IVF ಮಾಡ್ತೀವಿ. ಎಷ್ಟೊಂದು ಜನ ಏನನ್ಸುತ್ತೆ, ವೀರ್ಯಾಣುಗಳು ಸರ್ ನನ್ನಲ್ಲಿಲ್ಲ, ಎಷ್ಟೊಂದು ಕಡೆ ಹೇಳಿದರೆ ಡೋನರ್ ವೀರ್ಯಾಣು, ಬೇರೆಯವ್ರ ವೀರ್ಯಾಣು ಹೋಗಬೇಕು ಅಂತ. ಪ್ರೆಸೆಂಟ್ ಸರ್ಜಿಕಲ್ ಅಡ್ವಾನ್ಸ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಅವ್ರದೇ ಆದಂಥ ವೀರ್ಯಾಣುಗಳನ್ನು ನಾವು ಟೆಸ್ಟಿಸ್ಗಳಿಂದ ತೆಗೆದು ಅವ್ರದೇ ಆದಂಥ ಜೀನ್ಸ್ನ ಮಗುವಿಗೆ ಕೊಡಲು ಸಾಧ್ಯ ಇರ್ತದೆ. ಸೊ ಈ ಥರ ಪೇಷೆಂಟ್ಗೂ ಕೂಡ ನಾವು IVF ಮಾಡ್ತೇವೆ.
1: ಸರ್, ಇನ್ನೊಂದು ಅಂದರೆ ಈಗ IVF ಅಂದರೆ ಜನಕ್ಕೆ ಭಯ ಇರುತ್ತೆ, ಜೊತೆಗೆ ಅದು ಪೇನ್ಫುಲ್ ಅನ್ನುವಂತಹ ಒಂದು ಕಲ್ಪನೆ ಇದೆ ಸರ್, ಅದರ ಬಗ್ಗೆ ಸರಳವಾಗಿ ವಿವರಿಸೋ.
3: ಸೊ IVF ಬರೋ ಪೇಷೆಂಟ್ ಫಸ್ಟಿಗೆ ನಮಗೇನಂತಾರೆ, ಎಷ್ಟು ದಿವಸ ಅಡ್ಮಿಷನ್ ಆಗ್ಬೇಕು ಸರ್, ಎಷ್ಟು ದಿವಸ ನಾವು ರೆಸ್ಟ್ ತೊಗೊಬೇಕು, ಇದು ಫಸ್ಟ್ ಪ್ರಶ್ನೆ ಇರುತ್ತೆ. ಸೊ ನಾನು ಪೇಷೆಂಟಿಗೆ ಏನು ಹೇಳ್ತೀನಿ, ನೀವು ಏನು ಕೆಲಸ ಮಾಡ್ತೀರಾ ಅದನ್ನು ಕಂಟಿನ್ಯೂ ಮಾಡಿ, ಓಕೆ? ಯಾಕೆ ಅಂದರೆ ಒಂದು ಸ್ಟ್ರೆಸ್ ಫ್ರೀ ಇರಬೇಕು ಪೇಷೆಂಟು. ನಮ್ಮಲ್ಲಿ ಬರುವಂಥ ಪೇಷೆಂಟಿಗೆ ಹಾರ್ಡ್ಲಿ ನಾವು ಒಂದು ದಿವಸ ಅಡ್ಮಿಷನ್ ಮಾಡ್ತೀವಿ, ಅದು ಕೂಡ ಡೇ ಕೇರ್ ಮಾಡ್ತೀವಿ, ಅಂದರೆ ಬೆಳಗ್ಗೆ ಖಾಲಿ ಹೋಟೆಲ್ ಕರೆದು ಸಂಜೆ ಕಳಿಸ್ತೀವಿ. ಸಾಮಾನ್ಯವಾಗಿ IVF ಪ್ರೊಸೀಜರ್ ಹೆಂಗೆ ಮಾಡ್ತೀವಿ ಅಂದರೆ, ಮುಟ್ಟಾದ ಎರಡನೇ ದಿವಸ ಪೇಷೆಂಟಿಗೆ ಕರಿತೀವಿ, ಸ್ಕ್ಯಾನಿಂಗ್ ಮಾಡ್ತೀವಿ, ಎಲ್ಲ ರೀತಿಯ ಅಂಡಾಣಗಳು ಸೈಜ್ ಅಥವಾ ಯಾವುದೇ ರೀತಿ ಸಿಸ್ಟ್ ಏನೂ ಇಲ್ಲ ಅಂದಲ್ಲಿ ನಾವು IVF ಇಂಜೆಕ್ಷನ್ನ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ. ಇಂಜೆಕ್ಷನ್ಸ್ ಕೂಡ ಮುಂಚೆ ಏನಿತ್ತು, ಎಲ್ಲ ಇಂಜೆಕ್ಷನ್ಸ್ ಕೊಡೋದಿತ್ತು, ಈಗ ನೀಡಲ್ ಫ್ರೀ ಇಂಜೆಕ್ಷನ್ ಕೂಡ ಬಂದಿದೆ. ನೀಡಲ್ ಫ್ರೀ ಅಂದರೆ ಯಾವುದೇ ರೀತಿಯ ಸೂಜಿ ಇರೋದಿಲ್ಲ, ಆ ಥರ ಟೆಕ್ನಾಲಜಿಲಿ ಕೂಡ ನಾವು ಇಂಜೆಕ್ಷನ್ಸ್ನ ಹಾರ್ಮೋನ್ ಇಂಜೆಕ್ಷನ್ನ ಕೊಡ್ತಾ ಇರ್ತೀವಿ. ಸೊ ಒಬ್ಬೊಬ್ಬರಿಗೆ 9 ದಿವಸ, ಒಬ್ಬೊಬ್ಬರಿಗೆ 10 ದಿವಸ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಇಂಜೆಕ್ಷನ್ ಕೊಡೋ ಉದ್ದೇಶ ಏನಂದ್ರೆ ಅಂಡಾಣುಗಳನ್ನು ಬೆಳೆಸಲಿಕ್ಕೆ. ಯಾವಾಗ ಅವ್ರ ಅಂಡಾಣುಗಳು ಬೆಳೆಯುತ್ತೆ ಆ ಅಂಡಾಣುಗಳನ್ನು ಮೆಚ್ಯೂರ್ ಮಾಡಲಿಕ್ಕೆ ಇಂಜೆಕ್ಷನ್ ಕೊಡ್ತೀವಿ, ಇದನ್ನು ಟ್ರಿಗರ್ ಇಂಜೆಕ್ಷನ್ ಅಂತ ಹೇಳ್ತೀವಿ. 35 ತಾಸು ಆದಮೇಲೆ ನಾವು ಅಂಡಾಣು ಪಿಕಪ್ ಅಥವಾ ಎಗ್ ಪಿಕಪ್ನ ಮಾಡ್ತೀವಿ. ಇದು ಸಿಂಪ್ಲೆಸ್ಟ್ ಪ್ರೊಸೀಜರ್, 5-10 ನಿಮಿಷ ಇರುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕರಿತೀವಿ ಪೇಷೆಂಟ್ನ, ಪ್ರೊಸೀಜರ್ ಮಾಡ್ತೀವಿ, 4-5 ಗಂಟೆ ಆದಮೇಲೆ ಮನೆಗೆ ಡಿಸ್ಚಾರ್ಜ್ ಮಾಡ್ತೀವಿ. ನೆಕ್ಸ್ಟ್ ಡೇಯಿಂದ ಅವರು ವರ್ಕಿಗೆ ಹೋಗ್ಬೋದು. ಇಂಜೆಕ್ಷನ್ ತಗುವಾಗ ಕೂಡ ಅವರು ಬರ್ತಾರೆ, 5 ನಿಮಿಷ ಇಂಜೆಕ್ಷನ್ ತಗೊಂಡು ಅವರು ಕೆಲಸಕ್ಕೆ ಹೋಗ್ತಾರೆ. ಇದು ಫಸ್ಟ್ ಪ್ರೊಸೀಜರ್ ಆದರೆ, ಇದಾದ್ಮೇಲೆ ಲ್ಯಾಬಲ್ಲಿ ವೀರ್ಯಾಣು ಮತ್ತು ಅಂಡಾಣು ಸೇರಿಸಿ ಭ್ರೂಣನ ನಾವೇನು ತಯಾರಿ ಮಾಡ್ತೀವಿ, ಅದು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಆ ಭ್ರೂಣನ ಗರ್ಭಕೋಶಕ್ಕೆ ಹಾಕ್ತೀವಿ. ಒಂದು ಸೀಡ್ ಆ್ಯಂಡ್ ಸಾಯಿಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಎಷ್ಟು ಬೀಜ ಚೆನ್ನಾಗಿರ್ಬೇಕು ಅಷ್ಟು ಮಣ್ಣು ಕೂಡ ಚೆನ್ನಾಗಿರ್ಬೇಕು, ಅವಾಗಷ್ಟೇ ಆ ಗಿಡ ಆಗಿ ಬೆಳಿಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಗರ್ಭಕೋಶ ಕೂಡ ಚೆನ್ನಾಗಿದ್ದಲ್ಲಿ ಮಾತ್ರ ನಾವು ಆ ಭ್ರೂಣ ಕೂರಲಿಕ್ಕೆ ಸಾಧ್ಯ. ಆ ಭ್ರೂಣ ಕೂರ್ಲಿಕ್ಕಿಂತ ಮುಂಚೆ ಗರ್ಭಕೋಶ ಲೈನಿಂಗ್ ಅಂತ ಹೇಳ್ತೀವಿ, ಎಂಡೋಮೆಟ್ರಿಯಮ್, ಇದನ್ನು ಬೆಳೆಸ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಅಡ್ಮಿಷನ್ ಅಥವಾ ಡೈಲಿ ಬರಲಿಕ್ಕೆ ಅವಶ್ಯಕತೆಯೂ ಇರಲ್ಲ, ಮೋಸ್ಟ್ ಆಫ್ ದ ಮೆಡಿಸನ್ಸ್ ಅಲ್ಲೇ ನಾವು ಮಾಡ್ತಾ ಇರ್ತೀವಿ. ಸೊ ಬಂದು ಭ್ರೂಣ ಹಾಕೋ ದಿವಸ ಕೂಡ ಅವರು ಸ್ಕ್ಯಾನಿಂಗ್ ಮಾಡೋ ಥರ ಬಂದು 10 ನಿಮಿಷ ಭ್ರೂಣ ಹಾಕ್ಸ್ಕೊಂಡು ಮನೆಗೆ ಹೋಗ್ತಾರೆ. ಕೆಲವೊಂದು ಮೆಡಿಸನ್ಸ್ ಡೆಫಿನೆಟ್ಲಿ ನಾವು ಎಕ್ಸ್ಟ್ರಾ ಕೊಡ್ತೀವಿ ಪ್ರೆಗ್ನೆನ್ಸಿ ಕೂರ್ಲಿಕ್ಕೆ, ಅದಾದ್ಮೇಲೆ ಅವರು ಪ್ರೆಗ್ನೆನ್ಸಿ ಪರೀಕ್ಷೆ ಮಾಡಿಸ್ಕೊತಾರೆ.
1: ಸರ್, ಇನ್ನು ಸಾಕಷ್ಟು ಜನ IVF ಅಥವಾ ಬಂಜೆತನದ ಚಿಕಿತ್ಸೆ ಅಂದರೆ ಅದರ ಕುರಿತು ಸಾಕಷ್ಟು ಒಂದು ತಪ್ಪು ಕಲ್ಪನೆಯನ್ನು ಹೊಂದಿದ್ದಾರೆ ಸರ್. ಕೆಲವರು ಮುಜುಗರದಿಂದ ವೈದ್ಯರನ್ನ ಸಂಪರ್ಕ ಮಾಡೋದೇ ಇಲ್ಲ. ಈಗ ಜನರು ತಿಳಿದುಕೊಳ್ಳಬಹುದಾದಂತಹ ಸತ್ಯಾಂಶಗಳು ಅನ್ನೋದಾದ್ರೆ ಯಾವ್ಯಾವು ಸರ್?
0: ಇದು ನೀವು ಕೇಳಿದ್ದು ನಿಜವಾಗೂ ಅತ್ಯಂತ ಮಹತ್ವದ ಪ್ರಶ್ನೆ. ಇಂದಿಗೂ ನಾವು ನೋಡ್ತಾ ಇದ್ದೀವಿ ಅನೇಕ ಕುಟುಂಬಗಳಲ್ಲಿ ಮಕ್ಕಳಾಗದೆ ಹೋದ್ರೆ ಮೊದಲು ಏನ್ ಮಾಡ್ಬಿಡ್ತಾರೆ, ಮಹಿಳೆ ಕಡೆಗೆ ಬೆರಳು ಮಾಡಿ ತೋರಿಸ್ಬಿಡ್ತಾರೆ. ತುಂಬಾ ಸುಲಭ ಇದು. ಆದ್ರೆ ಇಂದಿನ ವೈಜ್ಞಾನಿಕ ಅಧ್ಯಯನಗಳು ಏನ್ ಹೇಳ್ತಾವೆ ಅಂದ್ರೆ, ಅದನ್ನ ಕೆಲವೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಮೊದಲು ಹೇಳಿದಂಗೆ, ಸುಮಾರು 40% ಕಾಸಸ್ ಅಂತ ಹೇಳೋ ಪ್ರಕರಣಗಳಲ್ಲಿ ಸಮಸ್ಯೆ ಮಹಿಳೆಯಲ್ಲಿ ಇರಬಹುದು. ಆಮೇಲೆ ಇನ್ನು ಮಿಕ್ಕಿದ್ದ 40% ಪ್ರಕರಣಗಳಲ್ಲಿ ಅಥವಾ ಕಾಸಸ್ ಪುರುಷರಲ್ಲಿ ಇರಬಹುದು. ಉಳಿದ 20% ಪ್ರಕರಣಗಳಲ್ಲಿ ಏನಾಗ್ಬಿಡುತ್ತೆ, ಇವು ಇಬ್ಬರಲ್ಲೂ ಇರಬಹುದು, ಇಬ್ಬರು ಮಹಿಳೆ ಮತ್ತು ಪುರುಷ ಇಬ್ಬರಲ್ಲೂ ಇರಬಹುದು ಅಥವಾ ಬೇರೆ ಯಾವುದೇ ಕಾರಣಗಳು ಇರಬಹುದು. ಆದ್ರಿಂದ ಏನ್ ಮಾಡ್ಬೇಕು, ಇಲ್ಲಿ ಗಂಡ ಹೆಂಡತಿ ಇಬ್ರು ಸೇರಿ ಪರೀಕ್ಷೆ ಮಾಡಿಕೊಳ್ಳೋದು ಬಹಳ ಉತ್ತಮ. ಅದನ್ನ ಅವಾಯ್ಡ್ ಮಾಡೋದು, ಒಬ್ರಿಗೊಬ್ರು ಬ್ಲೇಮ್ ಮಾಡೋದನ್ನ ಅವಾಯ್ಡ್ ಮಾಡೋದಕ್ಕೆ ಅವರಿಬ್ರು ಗಂಡ ಹೆಂಡತಿ ಇಬ್ರು ಸೇರಿ ಪರೀಕ್ಷೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇನ್ನೊಂದು ತಪ್ಪು ಕಲ್ಪನೆ ಅಂದರೆ, IVF ಮಕ್ಕಳಾಗಲಿಲ್ಲ ಅಂದರೆ ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ, IVF ಅಂದರೆ ಕೊನೆ ಹಂತದ ಚಿಕಿತ್ಸೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಇದು ಸಂಪೂರ್ಣ ಸತ್ಯವಲ್ಲ. IVF ಇಸ್ ನಾಟ್ ಅದೇ ಒಂದು ಟ್ರೀಟ್ಮೆಂಟು ಮಕ್ಕಳಾಗೋದಕ್ಕಂತಲ್ಲ, ಪ್ರತಿಯೊಬ್ಬರಿಗೂ IVF ಅಗತ್ಯತೆ ಇರುವುದಿಲ್ಲ. ನೀವು ಇದು ಯಾವಾಗ ಗೊತ್ತಾಗುತ್ತೆ, ನೀವು ಸೆಂಟ್ರಿಗೆ ಬಂದಮೇಲೆ, ಫರ್ಟಿಲಿಟಿ ಸೆಂಟ್ರಿಗೆ ಹೋಗಿ ನೀವು ಕನ್ಸಲ್ಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಕೆಲವರಿಗೆ ಏನಾಗ್ಬಿಡುತ್ತೆ, ಕೇವಲ ಔಷಧಿ ಮೇಲೇ ಆಗ್ಬೋದು, ಕೆಲವರಿಗೆ ಜೀವನ ಶೈಲಿಯ ಬದಲಾವಣೆ, ಲೈಫ್ ಸ್ಟೈಲ್ ಮೋಡಿಫಿಕೇಶನ್ ಮೇಲೆ ಆಗ್ಬೋದು. ಇವು ಇತ್ತೀಚಿನ ಈ ಗೂಗಲ್ ಇನ್ಫಾರ್ಮೇಶನ್ನಿಂದ ದಂಪತಿಗಳು ಏನಾಗ್ಬಿಡಿದೆ, ಅವರೇ ವೈದ್ಯರ ರೋಲನ್ನು ಅವರೇ ನಿಭಾಯಿಸ್ತಾ ಇದ್ದಾರೆ. ಸೊ ಅವ್ರು ಹಾಗೆ ಮಾಡದೆ, ಕೆಲವರು ಕೇವಲ ಔಷಧಿ ಮೇಲೇ ಟ್ರೀಟ್ಮೆಂಟ್ ಆಗ್ಬೋದು, ಕೆಲವರಿಗೆ ಜೀವನ ಶೈಲಿ ಬದಲಾವಣೆಯಿಂದ ಆಗ್ಬೋದು, ಮತ್ತು ಇನ್ನೂ ಕೆಲವರಿಗೆ ಸಿಂಪಲ್ ಮೈನರ್ ಪ್ರೊಸೀಜರ್ ಅಂತ ಹೇಳ್ತೀವಿ, ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ IUIದಿಂದ ಅಥವಾ ಯಾವುದೋ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ, ಫರ್ಟಿಲಿಟಿ ಎನ್ಹಾನ್ಸಿಂಗ್ ಸರ್ಜರಿಯಿಂದನೂ ಸಾಕಾಗಬಹುದು. ಇದಕ್ಕೆಲ್ಲ ಗೊತ್ತಾಗಬೇಕಂದ್ರೆ ಅವರು ಮೊದಲು ವೈದ್ಯರನ್ನ ಸಂಪರ್ಕಿಸಬೇಕು. ಮತ್ತೊಂದು ಪ್ರಮುಖ ವಿಷಯ ನಾನು ಹೇಳೋ ಅದಂದರೆ, ಇನ್ನೂ ಸಮಯ ಇದೆ, ಇನ್ನೂ ಟೈಮ್ ಇದೆ ಅಂತ ಜನ ಅಂದ್ಕೊಳ್ತಾರೆ. ಮದುವೆ ಆಗೋದು ಲೇಟು, ಆಮೇಲೆ ಅದಾದಮೇಲೆ ಇನ್ನೂ ಟೈಮ್ ಇದೆ, ಇನ್ನೂ ಟೈಮ್ ಇದೆ ಅಂತ ಅನೇಕ ದಂಪತಿಗಳು ಏನು ಮಾಡ್ತಾರೆ, ವರ್ಷಾನುಗಟ್ಟಲೆ ಕಾಲ ಕಳೀತಾರೆ. ಈ ಥರ ಮಾಡಿಕೂಡ್ದು. ಆದರೆ ಮಹಿಳೆಯರ ಫರ್ಟಿಲಿಟಿ ಫಲವತ್ತತೆ ಅಂತಾರಲ್ಲ 35 ವರ್ಷ ಆದ ನಂತರ ವೇಗವಾಗಿ ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ. ಸೊ ಎಗ್ ಸಂಖ್ಯೆ ಕಡಿಮೆ ಆಗುತ್ತೆ. ಆದ್ದರಿಂದ ಸಮಯನ ಹಾಳು ಮಾಡಬಾರ್ದು. ಆದಷ್ಟು ಬೇಗ ಅವರು ವೈದ್ಯರನ್ನು ಅಥವಾ ಫರ್ಟಿಲಿಟಿ ಸೆಂಟರ್ನ ಸಂಪರ್ಕಿಸಬೇಕು. ಇನ್ನೊಂದು, ಇವರು ಎಲ್ಲ ದಂಪತಿಗಳು ಸಂತಾನಹೀನತೆಯಿಂದ ಬಳಲ್ತಿರೋ ದಂಪತಿಗಳು ನೆನಪಿಡೋ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಜಿತನ ಅನ್ನೋದು ಒಂದು ಶಾಪ ಅಲ್ಲ, ಇದು ಶಾಪನೂ ಅಲ್ಲ, ಇದು ಪಾಪನೂ ಅಲ್ಲ, ಆದರೆ ಇದೊಂದು ವೈದ್ಯಕೀಯ ಸಮಸ್ಯೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಡಯಾಬಿಟೀಸ್ ಇದನ್ನು ಅಥವಾ ರಕ್ತದೊತ್ತಡಕ್ಕೆ ಚಿಕಿತ್ಸೆ ಪಡಿತೀವಲ್ಲ, ಯಾವುದೋ ಒಂದು ಮೆಡಿಕಲ್ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪಡಿತೀವಿ, ಅದೇ ರೀತಿ ಸಂತಾನ ಸಮಸ್ಯೆಗೂ ಇವತ್ತಿನ ಕಾಲದಲ್ಲಿ ಸೂಕ್ತ ವೈಜ್ಞಾನಿಕ ಚಿಕಿತ್ಸೆಗಳಿವೆ, ಸಮಸ್ಯೆಗೆ ಪರಿಹಾರಗಳಿವೆ. ಅದಕ್ಕೆ ನಾನು ಏನು ಹೇಳೋದಂದರೆ, ಮುಜುಗರ ಬೇಡ, ಯಾರೂ ಭಯ ಪಡಬೇಕಿಲ್ಲ. ಸಮಾಜ ಏನು ಹೇಳ್ತದೆ ಅಂದ್ಕೊಂಡು ಕೇಳ್ಕೊಂಡು ಕೂತ್ಕೋಬೇಕಿಲ್ಲ. ನಾಳೆ ಕನ್ಸಲ್ಟ್ ಮಾಡೋಣ, ನಾಳೆ ಮಾಡೋಣ ಅಂತ ಯಾರು ವೇಟ್ ಮತ್ತು ಇದು ಯಾವ ವಿಷಯಕ್ಕೂ ಆತಂಕ ಪಡಬೇಕಾಗಿಲ್ಲ. ಮತ್ತು ವಿಳಂಬ ಮಾಡದೆ ನೀವು ಬೇಗ ಹೋಗಿ ತಜ್ಞ ವೈದ್ಯರನ್ನು ಸಂಪರ್ಕಿಸ್ರಿ ಅಥವಾ ಯಾವುದೇ ಫರ್ಟಿಲಿಟಿ ಸೆಂಟರ್ಗೆ ತಾವು ವಿಸಿಟ್ ಮಾಡಿ.
1: ಖಂಡಿತ ಸರ್. ಸರ್, ಇನ್ನು ಎಂಡಾಲಜಿ ಲ್ಯಾಬ್ ಬಗ್ಗೆ ಸಾಮಾನ್ಯ ಜನರಿಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಈ ಲ್ಯಾಬ್ನಲ್ಲಿ ಯಾವ್ಯಾವ ಪರೀಕ್ಷೆ ನಡೆಸಲಾಗುತ್ತೆ, ವಿಶೇಷವಾಗಿ ವೀರ್ಯ ಪರೀಕ್ಷೆಯಿಂದ ವೈದ್ಯರಿಗೆ ಯಾವ ಮಾಹಿತಿ ಸಿಗುತ್ತೆ ಅಂತ, ಈಗ ಚಿಕಿತ್ಸೆ ಮಾಡುವಲ್ಲಿ ಇದು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತ ಸರ್?
2: ಆಂಡ್ರಾಲಜಿ ಲ್ಯಾಬ್ರೇಟರಿ ಅಂದರೆ ಮುಖ್ಯವಾಗಿ ಅದು ಪುರುಷರ ಸಂತಾನೋತ್ಪತ್ತಿ ಸಾಮರ್ಥ್ಯ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡೋ ಅಥವಾ ಮೌಲ್ಯಮಾಪನ ಮಾಡುವ ಒಂದು ಲ್ಯಾಬ್ರೇಟರಿ ಆಗಿರುತ್ತದೆ. ಸೊ ಈ ಆಂಡ್ರಾಲಜಿಯಲ್ಲಿ ವೀರ್ಯ ತಪಾಸಣೆ ಮುಖ್ಯವಾದ ಒಂದು ಪರೀಕ್ಷೆ ಇರುತ್ತದೆ ಅಲ್ಲಿ. ಇದರಲ್ಲಿ ನಾವು ಏನು ಮಾಡ್ತೀವಿ, ಇದು ಟ್ರೀಟ್ಮೆಂಟ್ ಒಂದೇ ಅಲ್ಲ, ಡಯಾಗ್ನೋಸ್ಟಿಕ್ನೂ ಆಗುತ್ತೆ, ಥೆರಪೆಟಿಕ್ನೂ ಆಗುತ್ತೆ. ಸೊ ಅಂದರೆ ಸಂಬಂಧಪಟ್ಟ ಪರೀಕ್ಷೆ ಹಾಗೂ ಚಿಕಿತ್ಸೆಗೆ ಏನು ಬೇಕೋ ಅದನ್ನು ಮಾಡೋ ಲ್ಯಾಬ್ರೇಟರಿಗೆ ನಾವು ಆಂಡ್ರಾಲಜಿ ಲ್ಯಾಬ್ರೇಟರಿ ಅಂತ ಕರಿತೀವಿ. ಒಂದು ಮುಖ್ಯ ಪರೀಕ್ಷೆ ಇದರಲ್ಲಿ ಸೆಮನಾಲಿಸಿಸ್. ಮುಂಚೆ ಹೇಳ್ದಂಗೆ ನಾನು, ಸೆಮನಾಲಿಸಿಸ್ ಒಂದು ಪುರುಷರಿಗೆ ಸಂಬಂಧಪಟ್ಟ ಪರೀಕ್ಷೆ. ಇದು ಒಂದು ಪರೀಕ್ಷೆ ಮಾಡಿದರೆ ಸಾಕು, ಪುರುಷರಲ್ಲಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಇದೆಯೋ ಇಲ್ವೋ ಎಂಬ ಒಂದು ನಿಖರ ಮಾಹಿತಿ ಸಿಕ್ಬಿಡುತ್ತೆ ನಮಗೆ. ಸೊ ಇದರಲ್ಲಿ ವೀರ್ಯ ತಪಾಸಣೆ ಮಾಡಿದ ನಂತರ ವೀರ್ಯ ಪ್ರಮಾಣ ಹೇಗಿದೆ, ವೀರ್ಯಗಳ ಗುಣಮಟ್ಟ ಹೇಗಿದೆ, ವೀರ್ಯಗಳ ಸಂಖ್ಯೆ ಹೇಗಿದೆ, ವೀರ್ಯಗಳು ಓಡಾಡ್ತಾ ಇದೆಯೋ ಇಲ್ವೋ, ಅದ್ರ ಆಕಾರ ವಿಕಾರ ಎಲ್ಲನೂ ಒಂದೇ ಸಲ ನಾವು ನೋಡಿ ಅದ್ರ ಮುಖಾಂತರ ಮುಂದೆ ಏನು ಮಾಡಬೇಕು ಬೇಡ ಅಂತ ಒಂದು ಚಿಕಿತ್ಸಾ ಮಾರ್ಗಕ್ಕೆ ಒಂದು ಸೂಚನೆ ಆಗುತ್ತೆ. ಸೊ ಅದಲ್ಲದೆ ಇದರಲ್ಲಿ ನಾವು ಕೌಂಟ್ ಅಷ್ಟೇ ಇದ್ರು ಮಿಕ್ಕಿದೆಲ್ಲ ಸರಿ ಇಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ. ಸೊ ಇದರಲ್ಲಿ ನಾವು ಏನ್ ಮಾಡ್ತೀವಿ, ಎಲ್ಲಾನು ನೋಡ್ಬೇಕು, ಕೌಂಟ್ ನೋಡ್ಬೇಕು, ಮೋಟಿಲಿಟಿ ನೋಡ್ಬೇಕು, ಮಾರ್ಫಾಲಜಿ ಅಂದ್ರೆ ಆಕಾರ ಚೆನ್ನಾಗಿದೆಯೋ ಇಲ್ಲ ಅದನ್ನು ನೋಡ್ಬೇಕು. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಶಾಲೆಯಲ್ಲಿ ಒಂದು ಕ್ಲಾಸ್ ಅಲ್ಲಿ 100 ಜನ ಹುಡುಗರು ಇದ್ದಾರೆ, ಆ 100 ಹುಡುಗರಲ್ಲಿ ಎಲ್ಲರೂ ಚೆನ್ನಾಗಿ ಓದ್ತಾರ ಇಲ್ಲ. ಸೊ ಅದರಲ್ಲಿ 4-5 ಜನ ಟಾಪ್ ಅಲ್ಲಿ ಇರ್ತಾರೆ. ಸೊ ಅದೇ ರೀತಿ ಇದರಲ್ಲಿ ನಾವು ಒಂದು ಒಳ್ಳೆ ಒಂದು ರಿಪೋರ್ಟ್ ನೋಡಿದ್ರೆ ಅದರಲ್ಲಿ 1-5 to 10 ಸ್ಪಾಮ್ಗಳು ಮಾತ್ರ ಚೆನ್ನಾಗಿರ್ತಾವೆ 100ರಲ್ಲಿ. ಸೊ ಮಿಕ್ಕಿದೆಲ್ಲಾನು ಸ್ವಲ್ಪ ಅಂಕು ಡೊಂಕು, ತಲೆ ಬೆಂಡು ಅಥವಾ ಬಾಲಗಳು 2 ಇರ್ಬೋದು ಅಥವಾ ಸುತ್ತಕೊಂಡಿರ್ಬೋದು ಅಥವಾ ಓಡಾಡೋಕ್ಕಾಗದೇ ಇರ್ಬೋದು ಅಥವಾ ವಿಕಾರವಾಗಿರ್ಬೋದು. ಸೊ ಈ ರೀತಿ ಇವುಗಳನ್ನೆಲ್ಲ ನಾವು ಒಂದು ರೀತಿ ಸಮಾಲೋಚನೆ ಮೈಕ್ರೋಸ್ಕೋಪಲ್ಲಿ ನೋಡಿ ಅವರಿಗೆ ಏನು ಚಿಕಿತ್ಸೆ ಬೇಕು ಏನು ಬೇಡ ಮುಂದಿನ ಮಾರ್ಗಗಳಿಗೆ ಒಂದು ಮಾರ್ಗದರ್ಶಿಯಾಗಿ ಆಗುತ್ತೆ. ಅದಲ್ಲದೆ ನಮ್ಮ ಆಂಡ್ರಾಲಜಿ ಲ್ಯಾಬಲ್ಲಿ ನಾವು IOI ಅಂತ ಒಂದು ಪರೀಕ್ಷೆ IOI ಮತ್ತು IVF ಗೆ ಸಂಬಂಧಪಟ್ಟ ಹಾಗೆ ವೀರ್ಯಗಳನ್ನೆಲ್ಲ ಪ್ಯೂರಿಫೈ ಮಾಡಿ ಒಳ್ಳೆ ಓಡಾಡೋ ವೀರ್ಯಗಳನ್ನಷ್ಟೇ ಅದನ್ನು ಪ್ರಿಪೇರ್ ಮಾಡಿ ನಾವು ಕ್ಲಿನಿಷನ್ಗೆ ಕೊಡ್ತೀವಿ. ಸೊ ಇದು ನಮ್ಮದು ಮುಖ್ಯ ಉದ್ದೇಶ ಆಂಡ್ರಾಲಜಿ. ಅದಲ್ಲದೆ ಈಗ ಅಡ್ವಾನ್ಸ್ಡ್ ಲ್ಯಾಬೊರೇಟರಿ ಪ್ರೊಸೀಜರ್ಸ್ ಬಂದಿದೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ವೀರ್ಯಗಳನ್ನ ಫ್ರೀಸ್ ಮಾಡಿ ಇಡ್ಬೋದು. ಫ್ರೀಸಿಂಗ್ ಅಂದ್ರೆ ಏನು ಅಥವಾ ಕ್ರಯೋ ಪ್ರಿಸರ್ವೇಶನ್ ಅಂತ ಕರಿತೀವಿ. ವೀರ್ಯಗಳನ್ನ ಇವತ್ತಿನ ವೀರ್ಯ ನಾವು ಇನ್ನು 1 ದಿನ ಅಥವಾ 2 ದಿನ ಅಥವಾ 1 ವಾರ 1 ವರ್ಷ ಬಿಟ್ಟು ಉಪಯೋಗಿಸ್ಕೊಳ್ಳೋ ವಿಧಾನಕ್ಕೆ ಫ್ರೀಸಿಂಗ್ ಅಂತ ಕರಿತೀವಿ. ಸೊ ಇದು ಯಾರು ಮಾಡ್ಕೋಬಹುದು, ವಯಸ್ಸು 21-55 ವರ್ಷದವರೆಗೆ ಇರೋ ಗಂಡಸರು ಯಾವಾಗ ಬೇಕಾರೋ ಅವರು ವೀರ್ಯ ಪರೀಕ್ಷೆ ಮಾಡಿಸಿದ ನಂತರ ಅವರು ವೀರ್ಯಗಳನ್ನ ಶೇಖರಿಸಿ ಇಡಬಹುದು. ಇದು ನಮ್ಮ ಆಂಡ್ರಾಲಜಿ ಲ್ಯಾಬಿನ ಮುಖ್ಯ ಕೆಲಸ. ಅದಲ್ಲದೆ ನಮ್ಮ ಪುರುಷರಿಗೆ ಒಂದು ಮಾಹಿತಿ ಏನು ಹೇಳಬೇಕು ಅಂತಂದರೆ, ನಾವು ಫರ್ಟಿಲಿಟಿ ಸೆಂಟರಿಗೆ ಬಂದಿದ್ದೀವಿ ಅಂತಂದರೆ ಪರೀಕ್ಷೆ ಮಾಡ್ಕೊಡೋದ್ರಲ್ಲಿ ನಾವು ಇಂಜರಿಬಾರ್ದು. ಸೊ ಏನೇ ಇದ್ರೂ ಮಹಿಳೆಯಲ್ಲನ ಇರಲಿ ದೋಷ ಅಥವಾ ದೋಷ ಇಲ್ಲದೇನೂ ಇರ್ಬೋದು ಅಥವಾ ಪುರುಷರಲ್ಲಿ ದೋಷ ಇದೆ ಅಂತ ಅಲ್ಲ, ಒಂದು ಏನು ಅಂತಂದರೆ ನಾವು ಮಹಿಳೆಯಲ್ಲಿದೆಯಾ ಅಥವಾ ಪುರುಷರಲ್ಲಿದೆಯಾ ಒಂದು ಒಂದು ಸಮಗ್ರ ಮಾಹಿತಿನ ನಾವು ತಗೊಂಡು ಮುಂದಿನ ಚಿಕಿತ್ಸೆಗೆ ದಾರಿ ಮಾಡೋದಕ್ಕೋಸ್ಕರ ಇಬ್ಬರು ದಂಪತಿಗಳಿಬ್ಬರೂ ಪರೀಕ್ಷೆಗೆ ಸಂಬಂಧ ಪಡುವೆ.
1: ಸ್ನೇಹಿತರೇ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
4: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
5: ಹಂಗಲ್ಲ, ಅದೈದ ಕೆಲ್ಸ.
1: ಯಾಕೆ ಮುಖ ಇಳದತ್ತಲ್ಲ?
4: ಹೌದು, ಏನ್ ಹೇಳೋದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ, ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
1: ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿ ಕೇಳಿ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
4: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ, ಹಂಗಂದ್ರೆ ಇವತ್ತು ಹೋಗ್ತೀನಿ.
5: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು KLE ವೇಣುಧ್ವನಿ 90.4 FM. ಪ್ರತಿ ವರ್ಷ ಜುಲೈ 25ರಂದು ವಿಶ್ವದಾದ್ಯಂತ ವಿಶ್ವ IVF ದಿನ, ವಿಶ್ವ ಭ್ರೂಣ ವಿಜ್ಞಾನಿಗಳ ದಿನವನ್ನ ಆಚರಿಸಲಾಗುತ್ತೆ. ಈ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ನ ಸೈಂಟಿಫಿಕ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ನಂದೇಶ್ವರ್ ಪಾಟೀಲ್, ಜೊತೆಗೆ ಸಂತಾನೋತ್ಪತ್ತಿ ತಜ್ಞರು, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ ಅಭಿಲಾಷ್, ಜೊತೆಗೆ KLE ಫರ್ಟಿಲಿಟಿ ಸೆಂಟರ್ನ ಕ್ಲಿನಿಕಲ್ ಎಂಬ್ರಾಲಜಿಸ್ಟ್ ಹಾಗೂ JNMC ಅನಾಟಮಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಎಸ್ ಅವರು. ಸರ್, ಇತ್ತೀಚೆಗೆ ARTI ಕಾಯ್ದೆ ಹಾಗೇನೆ ಸರೋಗಸಿ ಕಾಯ್ದೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಅಂದ್ರೆ ಈ ಕಾಯ್ದೆಗಳು ಯಾಕೆ ಬಂದವು, ಇವುಗಳಿಂದ ನಮಗೆ ಏನು ಪ್ರಯೋಜನ ಅನ್ನುವಂತ ಪ್ರಶ್ನೆ ಬರುತ್ತೆ.
0: ಇದು ಒಂದು ಒಳ್ಳೆಯ ಪ್ರಶ್ನೆ. ಇದು ಸಾಮಾನ್ಯ ಜನರಿಗೆ ಬಹಳ ಉಪಯುಕ್ತವಾದ ಕಾನೂನು. ಭಾರತ ಸರ್ಕಾರದ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ ಈ ಆ್ಯಕ್ಟನ್ನು, ARTI ಆ್ಯಕ್ಟ್ ಮತ್ತು ಸರೋಗಸಿ ಆ್ಯಕ್ಟನ್ನು ಜಾರಿಗೆ ತಂದಿದೆ ಇತ್ತೀಚೆಗೆ 2022. ಸೊ 2022 ಮುಂಚೆ ಭಾರತದಲ್ಲಿ ಫರ್ಟಿಲಿಟಿ ಸೆಂಟರ್ ಅಥವಾ IVF ಸೆಂಟರ್ಗಳ ರೆಗ್ಯುಲೇಷನ್ ಇರಲಿಲ್ಲ, ಒಂದು ಕಂಟ್ರೋಲ್ ಇರಲಿಲ್ಲ. ಸೊ ಎಲ್ರಿಗೂ ಒಂದು ಹಿಂದೆ IVF ಕ್ಷೇತ್ರದಲ್ಲಿ ಒಂದೇ ರೀತಿಯ ನಿಯಮಗಳು ಇರಲಿಲ್ಲ. ಈಗ ಭಾರತ ಸರ್ಕಾರ ARTI ಆ್ಯಕ್ಟ್ ಮತ್ತು ಇದರ ಮೂಲಕ ಎಲ್ಲ IVF ಕೇಂದ್ರಗಳು ರಿಜಿಸ್ಟರ್ಡ್ ಆಗಿರಬೇಕು. ಭಾರತ ಸರ್ಕಾರದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಅಡಿಯಲ್ಲಿ ಪ್ರತಿಯೊಂದು ಸೆಂಟ್ರು ನೋಂದಾಯಿತವಾಗಿರಬೇಕು, ಇಲ್ಲಾಂದರೆ ಅವರು ನಿಮ್ಮ ಸೆಂಟರ್ ನಡೆಸೋಕ್ಕೆ ಬಿಡೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಈ ಆ್ಯಕ್ಟ್ನಿಂದ ನಿಗದಿತ ಮಾನದಂಡಗಳನ್ನ ಪಾಲಿಸಲೇಬೇಕಾಗುತ್ತೆ. ಪ್ರತಿಯೊಂದು ಫರ್ಟಿಲಿಟಿ ಸೆಂಟ್ರು ನಿಗದಿತ ಮಾನದಂಡಗಳನ್ನ ಅಥವಾ ಡಿಫೈನ್ಡ್ ರೂಲ್ಸ್ ಇದೆ ಅದರಲ್ಲಿ ಎಲ್ಲ. ಸೆಂಟರ್ನ ಹೇಗೆ ನಡೆಸಬೇಕು, ಇನ್ಫ್ರಾಸ್ಟ್ರಕ್ಚರ್ ಹೇಗಿರಬೇಕು, ನಿಮ್ಮಲ್ಲಿ ಸಿಬ್ಬಂದಿ ಯಾವ ಥರ ಇರಬೇಕು, ವೈದ್ಯರ ಕ್ವಾಲಿಫಿಕೇಷನ್ನು, ಕ್ಲಿನಿಕಲ್ ಎಂಬ್ರಿಯಾಲಜಿಸ್ಟು, ಕೌನ್ಸಿಲರು, ಎಲ್ಲ ಸಿಬ್ಬಂದಿಗಳ ಒಂದು ಕ್ವಾಲಿಫಿಕೇಷನ್ಸ್ ಏನಿರಬೇಕು, ಒಂದು ನಿಗದಿತ ಮಾನದಂಡಗಳನ್ನ ರೂಪಿಸಿಕೊಂಡಿದ್ದಾರೆ. ಇದ್ರ ಆ್ಯಕ್ಚುಲಿ ಇದರಿಂದ ಏನಾಗುತ್ತೆ, ಸಂತಾನಹೀನ ದಂಪತಿಗಳಿಗೆ ಅಥವಾ ರೋಗಿಗಳಿಗೆ ಇಟ್ಸ್ ಸುರಕ್ಷಿತ ಗುಣಮಟ್ಟದ ಚಿಕಿತ್ಸೆ ಕೊಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಆಮೇಲೆ ಇದರಿಂದ ಏನಾಗ್ಬಿಡುತ್ತೆ, ನಮ್ಮ ಸರ್ಕಾರಕ್ಕೂ ಒಂದು ಡಾಟಾಬೇಸ್ ಸಿಗುತ್ತೆ. ಎಲ್ಲಾನೂ ಒಂದು ಕಡೆ ಕೇಂದ್ರೀಕೃತವಾಗಿ ದೇಶದಲ್ಲಿ ಇರುವಂತಹ ಎಲ್ಲ ಫರ್ಟಿಲಿಟಿ ಸೆಂಟರ್ಗಳ ಒಂದು ಡಾಟಾ ಅವರಿಗೆ ಸಿಗುತ್ತೆ, ಮತ್ತು ಒಂದು ಗುಣಮಟ್ಟದ ಫರ್ಟಿಲಿಟಿ ಕೇರ್ ಅನ್ನ ಕೊಡಕ್ಕೆ ತುಂಬಾ ಅನುಕೂಲವಾಗುತ್ತೆ. ಇದರಲ್ಲಿ ಫರ್ಟಿಲಿಟಿ ಸೆಂಟರ್ಲ್ಲಿ ಏನಿರುತ್ತೆ, IVF ಅಲ್ಲಿ ನಾವು ಊಸೈಡ್ ಡೊನೇಷನ್ಸ್ ಅಂತ ಹೇಳ್ತೀವಿ. ಯಾವ ಮಹಿಳೆಯಲ್ಲಿ ಅಂಡಾಣುಗಳ ಕೊರತೆ ಇರುತ್ತೋ ಅವ್ರಿಗೆ ಅಂಡಾಣುಗಳನ್ನು ತಗೊಳ್ತಾರೆ, ಅವ್ರಿಗೆ ಅಂಡಾನುದಾನ ಇರಬಹುದು. ಕೆಲವೊಂದು ದಂಪತಿಗಳಲ್ಲಿ ಪುರುಷರಲ್ಲಿ ವೀರ್ಯಾಣುಗಳ ಸಮಸ್ಯೆ ಇದ್ದಾಗ ವೀರ್ಯಾನುದಾನನು ತಗೊಳ್ಬಹುದು. ಭ್ರೂಣ ಸಂಗ್ರಹಣೆ, ಎಂಬ್ರಿಯೋನ ಪೂಲಿಂಗ್ ಮಾಡಬಹುದು, ಮತ್ತು ಈ ದಾಖಲೆಗಳ ನಿರ್ವಹಣೆ, ರೆಕಾರ್ಡ್ ಕೀಪಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಇವೆಲ್ಲವಕ್ಕೂ ಸಹಕಾರ ಆಗಲಿ ಅಂತ ಹೇಳಿ ನಿಗದಿತ ಮಾನದಂಡಗಳಿಂದ ARTI ಕ್ಲಿನಿಕ್ಸ್ ಇರಬಹುದು. ಮತ್ತೆ ಮುಂಚೆ ತರ ನಾವೆಲ್ಲ ಬ್ಯಾಂಕಿಂಗು ಮುಂಚೆ ಫರ್ಟಿಲಿಟಿ ಸೆಂಟರ್ಲ್ಲೇ ಮಾಡ್ಕೊಳ್ಬಹುದಿತ್ತು, ಆದರೆ ಈಗ ಹಾಗಲ್ಲ. ಇದು ARTI ಬ್ಯಾಂಕ್ ಇಟ್ ಶುಡ್ ಫಂಕ್ಷನ್ ಆ್ಯಸ್ ಎ ಸೆಪರೇಟ್ ಎಂಟಿಟಿ. ಅಂದರೆ ಅಂಡಾನು ನಾವು ತಗೊಳ್ಬೇಕು, ಭ್ರೂಣ ತಗೊಳ್ಬೇಕು, ವೀರ್ಯಾಣುಗಳನ್ನು ತಗೊಳ್ಬೇಕು ದಾನಿಗಳಿಂದ ಅಂದರೆ ಅದು ಸೆಂಟರ್ಗೆ ಅದಕ್ಕೆ ಕನೆಕ್ಷನ್ ಇರೋದಿಲ್ಲ. ಇದು ARTI ಬ್ಯಾಂಕು ಸೆಪರೇಟ್ ಒಂದು ಎಂಟಿಟಿ ಆಗಿ ಫಂಕ್ಷನ್ ಮಾಡುತ್ತೆ, ಫರ್ಟಿಲಿಟಿ ಸೆಂಟರ್ ಒಂದು ಸೆಪರೇಟ್ ಎಂಟಿಟಿ. ಇದರಿಂದ ಎಲ್ಲ ಪಾರದರ್ಶಕತೆ ಅಥವಾ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಮತ್ತು ರೋಗಿಗಳಿಗೆ ತುಂಬ ರೋಗಿಗಳಲ್ಲಿ ಏನು ಮಾಡುತ್ತೆ, ಸೆಂಟ್ರ್ಗಳ ಬಗ್ಗೆ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತೆ. ಇದಕ್ಕೆ ಎಲ್ಲ ARTI ಬ್ಯಾಂಕ್ ಇರಲಿ, ARTI ಕ್ಲಿನಿಕ್ ಇರಲಿ, ಇವೆಲ್ಲಕ್ಕೂ ಸ್ಪಷ್ಟವಾದ ನಿಯಮಗಳಿವೆ ಸರ್ಕಾರದಿಂದ. ಇದರಿಂದ ಪಾರದರ್ಶಕತೆ ಮತ್ತು ವಿಶ್ವಾಸ ಹೆಚ್ಚಾಗ್ತಾ ಇದೆ. ಇನ್ನೊಂದು ಹೇಳಿದೆ, ಸರೋಗಸಿ ಆ್ಯಕ್ಟ್ ಕೂಡ ಅಗತ್ಯವಿರೋ ಕುಟುಂಬಗಳಿಗೆ ಏನು ಮಾಡಿದೆ, ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗೂ ಹಾಗೂ ನೈತಿಕ ಮಾರ್ಗದರ್ಶನ ಒದಗಿಸಿದೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಎಲ್ಲ ಕಾಯ್ದೆಗಳು ರೋಗಿಗಳ ಹಕ್ಕುಗಳನ್ನ ರಕ್ಷಿಸ್ತವೆ ಮತ್ತು ದೇಶದಲ್ಲಿ ಫರ್ಟಿಲಿಟಿ ಕೇರ್ ಹೇಳ್ತೀವಲ್ಲ, ವೈದ್ಯಕೀಯ ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತವೆ.
1: ಸರಿಗ, IVF ಲ್ಯಾಬ್ನಲ್ಲಿ ಅಂಡಾಣು ಮತ್ತು ವೀರಾಣು ಸೇರಿದ ನಂತರ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ಇವಾಗ ಅಂಡಾಣು ವೀರಾಣು ಸೇರಿ ಭ್ರೂಣ ರೂಪಗೊಳ್ಳುತ್ತಲ್ವಾ, ಅಲ್ಲಿ ನಡೆಯುವ ಪ್ರಕ್ರಿಯೆಯನ್ನು ನಮಗೆ ಸರಳವಾಗಿ ವಿವರಿಸೋದಾದ್ರೆ ಸರ್?
2: ಖಂಡಿತ, ಇದೊಂದು ನಿಜವಾದ ಅದ್ಭುತವಾದ ವೈಜ್ಞಾನಿಕ ಪ್ರಕ್ರಿಯೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಮೊದಲಿಗೆ ಅಂಡಾಣುಗಳನ್ನ ಸಂಗ್ರಹಿಸ್ತೀವಿ, ಅದ್ರ ಜೊತೆಗೆ ನಾವು ವೀರ್ಯವನ್ನು ಕೂಡ ಸಂಗ್ರಹಿಸಿ ಇಟ್ಕೊಂಡಿರ್ತೀವಿ. ಅದಾದ ನಂತರ ಏನ್ ಮಾಡ್ತೀವಿ, ಅಂಡಾಣುಗಳಲ್ಲಿ ಒಳ್ಳೆ ಅಂಡಾಣು ಆಗಿರೋ ಅಂಡಾಣುಗಳನ್ನ ಮಾತ್ರ ಅವನ್ನ ಸಪರೇಟ್ ಮಾಡ್ಕೊಂಡು ಇಟ್ಕೊಂತೀವಿ. ಸೊ ಈ ಮೆಚ್ಯೂರ್ ಆಗಿರೋ ಅಂಡಾಣುಗಳಿಗೆ ಒಂದು ಅಂಡಾಣುಗೆ ಒಂದು ವೀರ್ಯ, ಒಂದು ಒಳ್ಳೆ ವೀರ್ಯನ ಅದರೊಳಗೆ ಸೇರಿಸಿ ಜೊತೆಗೆ ನಾವು ನಮ್ಮ ಇನ್ಕ್ಯುಬೇಟರ್ಲ್ಲಿ ಇಟ್ಟಿರ್ತೀವಿ. ಸೊ ಅದು ಮೊದಲಿಗೆ ಮಾಡೋ ಮುಖ್ಯ ಕೆಲಸ. ಇದಾದ ನಂತರ ಒಂದು ದಿನದ ನಂತರ ನಾವು ಏನು ಮಾಡ್ತೀವಿ, ನಮ್ಮ ಲ್ಯಾಬೊರೇಟರಿಯಲ್ಲಿ IVF ಲ್ಯಾಬಲ್ಲಿ ಅದು ಸಂಯೋಜನೆ ಆಗಿದೆಯೋ ಇಲ್ವೋ, ಅಂದರೆ ಫರ್ಟಿಲೈಸೇಷನ್ ಆಗಿದೆಯೋ ಇಲ್ಲೋ ಅಂತ ಒಂದು ದೃಢೀಕರಣ ಮಾಡ್ಕೊತೀವಿ. ಇದರಲ್ಲಿ ಫರ್ಟಿಲೈಸೇಷನ್ ಆಗಿದ್ರೆ ಅಂದರೆ ಮೊಟ್ಟೆ ಜೊತೆ ವೀರ್ಯ ಸೇರ್ಕೊಂಡ ಮೇಲೆ ಅದ್ರ ನ್ಯೂಕ್ಲಿಯಸ್, ಅವು ನ್ಯೂಕ್ಲಿಯಸ್ಗಳೆಲ್ಲನೂ ಕಾಣುತ್ತೆ. ಸೊ ಅವೆಲ್ಲ ಕಂಡು ಬಂದ ಮೇಲೆ ಅವುಗಳನ್ನ ಒಂದು ಬೇರ್ಪಟ್ಟು ಇಟ್ಕೊಂಡು ಅವುಗಳನ್ನ ಮುಂದೆ 5 ದಿನದವರೆಗೂ ಬೆಳೆಸ್ತೀವಿ. ಈ ಪ್ರಕ್ರಿಯೆನ ಹೇಗೆ ಮಾಡ್ತೀವಿ ನಾವು ಅಂತಂದರೆ, ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಕರಿತೀವಿ. ಇದೊಂದು ಆಧುನಿಕ ವಿಜ್ಞಾನ ಪ್ರಕ್ರಿಯೆ. ಸೊ ಇದರಲ್ಲಿ ಏನು, ನಾವು ಒಂದು ಮೊಟ್ಟೆ ಒಳಗಡೆ ಒಂದು ಸೂಜಿ ಮೂಲಕ ನಾವು ಒಂದು ಒಳ್ಳೆ ಸ್ಪರ್ಮ್ನ ವೀರ್ಯನ ಮೊಟ್ಟೆ ಒಳಗಡೆ ನಾವು ಬಿಡ್ತೀವಿ. ಇದಕ್ಕೆ ನಾವು ಇಕ್ಸಿ ಅಂತ ಪ್ರಕ್ರಿಯೆ. ಈ ಇಕ್ಸಿ ಪ್ರಕ್ರಿಯೆ ನಂತರ ನಾವು ಒಂದು ದಿನ ಆದಮೇಲೆ ನಾವು ಫರ್ಟಿಲೈಸೇಷನ್ ಸ್ಟೇಟಸ್ನ ನೋಡ್ತೀವಿ. ಸೊ ಇದಾದ್ಮೇಲೆ ಏನು ಮಾಡ್ತೀವಿ ನಾವು ಅಂತಂದರೆ, 5 ದಿನದವರೆಗೂ ನಾವು ಭ್ರೂಣನ ನಮ್ಮ IVF ಲ್ಯಾಬೊರೇಟರಿಯಲ್ಲಿರೋ ಇನ್ಕ್ಯುಬೇಟರ್ ಒಳಗೆ ಬೆಳೆಸ್ತೀವಿ. ಸೊ ಅದು ಕಲ್ಚರ್ ಮೀಡಿಯಾದಲ್ಲಿ ಇಟ್ಟು ಅದನ್ನು ಬೆಳೆಸ್ತೀವಿ. ಸೊ ಈ ಬೆಳವಣಿಗೆನ ನಾವು 3ನೇ ದಿನ ಒಂದ್ಸಲಿ ನೋಡ್ತೀವಿ, ಮತ್ತೆ 5ನೇ ದಿನದವರೆಗೂ ಬೆಳೆಸ್ತೀವಿ. ಸೊ 5ನೇ ದಿನದವರೆಗೂ ಬೆಳೆದ್ಮೇಲೆ ಆ ಭ್ರೂಣಗಳನ್ನ ನಾವು ಇನ್ಕ್ಯುಬೇಟರಿಂದ ಹೊರಗೆ ತೆಗೆದು, ಎಷ್ಟು ಭ್ರೂಣ ಆಗಿದವೋ ಅಷ್ಟು ಭ್ರೂಣನ ನಾವು ತಯಾರಿದ್ರೆ, ಅಕಸ್ಮಾತ್ ಮಹಿಳೆ ಗರ್ಭಾಶಯ ಎಲ್ಲದಕ್ಕೂ ತಯಾರಿದ್ರೆ ಒಂದು ಭ್ರೂಣನ ಮಾತ್ರ ಒಳಗಡೆ ಬಿಡ್ತೀವಿ. ಅಕಸ್ಮಾತ್ ಮಹಿಳೆ ಗರ್ಭಾಶಯ ತಯಾರಿಲ್ಲ, ಈಗ ಗರ್ಭಾಶಯ ನಿನ್ನ ನಾವು ತಯಾರು ಮಾಡಬೇಕು, ತಯಾರಾದ್ಮೇಲೆ ನಾವು ಬಿಡಬೇಕು ಅಂತ ಏನಾದ್ರು ಪ್ರಕ್ರಿಯೆ ಇತ್ತು ಅಂತಂದ್ರೆ, ನಾವು ಬೆಳೆದಿರೋ ಭ್ರೂಣಗಳನ್ನ ನಾವು ಫ್ರೀಸಿಂಗ್ ಅಂತ ಅಂತಂದ್ರೆ ಎಂಬ್ರಿಯೋ ಫ್ರೀಸಿಂಗ್ ಅಂತ ಅಂತೀವಿ, ಅಥವಾ ಭ್ರೂಣಗಳನ್ನ ಶೇಖರಿಸಿ ಇಡೋದು. ಸೊ ಈ ಪ್ರಕ್ರಿಯೆಗೆ ನಾವು ತಯಾರು ಮಾಡಿ ಶೇಖರಣೆ ಮಾಡಿ ಇಟ್ಕೊಂತೀವಿ. ಸೊ ನೆನ್ಪಿಡ್ಬೇಕಾಗಿರೋದು ಏನು ಅಂತಂದ್ರೆ, ಇದ್ರಲ್ಲಿ ಭ್ರೂಣಗಳನ್ನ ತಯಾರು ಮಾಡೋದಿಲ್ಲ, ಅದು ಎಲ್ಲ ಪ್ರಕ್ರಿಯೆ ಪ್ರಕೃತಿಯಲ್ಲಿ ಹೇಗೆ ನಡೆಯುತ್ತೋ ಅದೇ ರೀತಿನೇ ನಡೆಸುತ್ತೆ. ಬಟ್ ನಾವಿಲ್ಲಿ ಏನ್ ಮಾಡ್ತೀವಿ, ಇಕ್ಸಿ ಅಂತ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಒಳ್ಳೇದನ್ನಷ್ಟೇ ಆಯ್ಕೆ ಮಾಡಿಕೊಂಡು ಒಳ್ಳೇದನ್ನಷ್ಟೇ ಬೆಳೆಸಿಸ್ತೀವಿ. ಸೊ ಇದು ನ್ಯಾಚುರಲ್ ಪ್ರೋಸೆಸ್ ಹೇಗಿರುತ್ತೋ ಅದೇ ರೀತಿನೇ ಇಲ್ಲೂ ಆಗುತ್ತೆ. ಇದೊಂದು ಅದ್ಭುತ ಪರಿಸರದಲ್ಲಿ ಹೇಗಿರುತ್ತೋ, ನಾವಿಲ್ಲಿ ಏನೂ ನಾವು ಆರ್ಟಿಫಿಷಿಯಲ್ ಏನೂ ಮಾಡ್ತಿಲ್ಲ, ಪರಿಸರಕ್ಕೆ ಅನುಗುಣವಾಗಿ ಏನು ಮಾಡಬೇಕೋ ಅದನ್ನು ನಾವು IVF ಲ್ಯಾಬೊರೇಟರಿಯಲ್ಲಿ ಮಾಡ್ತಾ ಇದ್ದೀವಿ.
1: ಸರಿಗ, ಬಂಜೆತನಕ್ಕೆ ಕಾರಣಗಳನ್ನು ಹೇಳುವಾಗ ಸರ್ ಹೇಳ್ತಾ ಇದ್ರು, ತಡವಾಗಿ ಮದುವೆ ಆಗೋದು, ಉದ್ಯೋಗದ ಒತ್ತಡ, PCOS ಜೊತೆಗೆ ಸ್ಥೂಲಕಾಯ, ಇವೆಲ್ಲವೂ ಫಲವತ್ತತೆಯ ಮೇಲೆ ಒಂದು ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ತಾ ಇದ್ರು. ಸರಿಗ, ತಾವು ಯುವ ದಂಪತಿಗಳಿಗೆ ಸಲಹೆಯನ್ನ ನೀಡೋದಾದ್ರೆ ಯಾವ ರೀತಿ ಸಲಹೆ ನೀಡ್ತೀರಾ?
3: ಡೆಫಿನೆಟ್ಲಿ, ನಾವು ಯಾವುದೇ ಒಂದು ಕಂಟ್ರಿ ಡೆವಲಪ್ ಆಗಬೇಕಂದ್ರೆ ಹೆಣ್ಮಕ್ಳು ಎಜುಕೇಷನ್ ಆಗಬೇಕು ಮತ್ತೆ ಅವ್ರ ವರ್ಕ್ ಹೋಗ್ಬೇಕು. ಯಾವುದೇ ಹೆಣ್ಮಗು ಆಗಿ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದೊಂದು ಉದ್ದೇಶ ಇದ್ದೇ ಇರುತ್ತೆ. ಆದರೆ ಅವರಲ್ಲಿ ಒಂದು ಬಿಗ್ಗೆಸ್ಟ್ ಚಾಲೆಂಜಿಗೆ ಏನು, ಫ್ಯಾಮಿಲಿ ಕಂಪ್ಲೀಟ್ ಮಾಡೋದು. ನಾವು ಯಾವುದೇ ದಂಪತಿಗಳು, ಯಾವುದೇ ಹೆಣ್ಮಗಳು ಆಗಲಿ, ಬೇಗ ಮದುವೆ ಆಗಿ ಅಥವಾ ಬೇಗ ಮಗು ಮಾಡ್ಕೊಳ್ಳಿ ಅನ್ನೋದು ಆ್ಯಸ್ ಅ ಡಾಕ್ಟರ್ ನಾವು ಫೋರ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ನಾವೇನು ಮಾಡ್ಬೋದು ಅಂತ, ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಪೊಟೆನ್ಷಿಯಲ್ ಅಥವಾ ಎಷ್ಟು ಅಂಡಾಣುಗಳಿದೆ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ, ಅಥವಾ ವೀರಾಣುಗಳು ಎಷ್ಟಿದೆ ಚೆಕ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ನೀವು ನಿಮ್ಮ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ತಿದ್ರಾ, ಮದುವೆ ಆಗಿದೆ ಬಟ್ ನೀವು ಕೆರಿಯರ್ ಮೇಲೆ ಫೋಕಸ್ ಮಾಡಬೇಕು, ನಿಮ್ಮ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ತೀರಾ, ಆಲ್ರೆಡಿ 30 ಇಯರ್ಸ್ ಇದೆ ನಮಗೆ, 35-40 ಬೇಕು ಅಂದರೆ ಅವಾಗ ಅಂಡಾಣುಗಳು ಇರೋದಿಲ್ಲ, ವೀರಾಣುಗಳು ಕ್ವಾಲಿಟಿ ಕಮ್ಮಿ ಆಗಿರುತ್ತೆ. ಸೊ ನಾವು ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀವಿ, ನಿಮ್ಮ ಎಂಬ್ರಿಯೋಗಳನ್ನು ತಯಾರಿ ಮಾಡಿ ಫ್ರೀಸ್ ಮಾಡಿ ಇಟ್ಕೊಳ್ಳೋಣ. ಸೊ ನೀವು 5 ವರ್ಷ 10 ವರ್ಷ ಯಾವಾಗ ವಾಪಸ್ ಬರ್ತೀರಾ, ನಾವು ಅದೇ ಎಂಬ್ರಿಯೋನ ವಾಪಸ್ ಹಾಕಿ ನಿಮಗೆ ಪ್ರೆಗ್ನೆನ್ಸಿ ಕೊಡೋಣ. ಯಾಕೆಂದರೆ ಕಮ್ಮಿ ವಯಸ್ಸಲ್ಲಿ ನಾವು ಫ್ರೀಸ್ ಮಾಡಿರೋಂಥ ಭ್ರೂಣ ಕ್ವಾಲಿಟಿ ಮತ್ತು ಜೆನೆಟಿಕ್ ಕಾಂಪೊನೆಂಟ್ ಅಂತ ಏನು ಹೇಳ್ತೀವಿ ಅದು ಚೆನ್ನಾಗಿರುತ್ತೆ. ಸೊ ಅವರಿಗೆ ಹೆಲ್ದಿ ಪ್ರೆಗ್ನೆನ್ಸಿ ಮತ್ತು ಈಸಿಯಾಗಿ ಪ್ರೆಗ್ನೆನ್ಸಿ ಸಿಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಬ್ಬರು ಮ್ಯಾರೇಜ್ ಕೂಡ ಪೋಸ್ಟ್ಪೋನ್ ಮಾಡ್ತಾರೆ, ಅಂಥವ್ರಲ್ಲಿ ಕೂಡ ಈಗ ಎಲ್ಲ ಕಡೆ ಎಜುಕೇಷನ್ ಆಗಿರೋದ್ರಿಂದ ಎಷ್ಟೊಂದು ಜನ ಹೆಣ್ಮಕ್ಳು ಕೂಡ ಅನ್ಮ್ಯಾರೀಡ್ ಕೂಡ ಬರ್ತಾರೆ, ಸರ್ ನಾನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ ನನ್ನ ಎಗ್ನ ಫ್ರೀಸ್ ಮಾಡ್ಕೊಳ್ಳಿ ಅಂತ. ಡೆಫಿನೆಟ್ಲಿ ನಾವು ಆ ಪ್ರಕ್ರಿಯೆ ಕೂಡ ಮಾಡ್ತಾ ಇದ್ದೀವಿ, ಸೊ ದಟ್ ಅವರು ಲೇಟ್ ಮ್ಯಾರೇಜ್ ಆದಲ್ಲೂ ಕೂಡ ಈಗಿರೋ ಎಕ್ಸ್ನ ಉಪಯೋಗಿಸ್ಕೊಂಡು ಮುಂದಿನ ಡೇಟಲ್ಲಿ ನಾವು ಅವರಿಗೆ ಪ್ರೆಗ್ನೆನ್ಸಿ ಕೊಡ್ಬೋದು.
1: ಸರಿಗ, ಇಂದಿನ ದಿನಗಳಲ್ಲಿ ಈ ಒಂದು IVF ಚಿಕಿತ್ಸೆ ಅತ್ಯಾಧುನಿಕ ಒಂದು ತಂತ್ರಜ್ಞಾನದಿಂದ ನಡೀತಾ ಇದೆ. ಈ ಒಂದು IVF ಕೇಂದ್ರದಲ್ಲಿ ಬಳಸುವ ಒಂದು ಪ್ರಮುಖ ಯಂತ್ರೋಪಕರಣಗಳು ಯಾವ್ಯಾವು ಅಂತ, ಅವು ಚಿಕಿತ್ಸೆ ಯಶಸ್ವಿಯಾಗುವಲ್ಲಿ ಹೇಗೆ ಸಹಾಯ ಮಾಡುತ್ತೆ ಸರ್?
0: ಖಂಡಿತ, ಇಂದಿನ IVF ಲ್ಯಾಬೊರೇಟ್ರಿ ಒಂದು ಅತ್ಯಂತ ಹವಾನಿಯಂತ್ರಿತ ಸೈಂಟಿಫಿಕ್ ಎನ್ವಿರಾನ್ಮೆಂಟ್ ಇರುತ್ತೆ. ಅಲ್ಲಿ ಏರ್ ಕಂಡೀಷನ್, ಆಮೇಲೆ ಪೂರ್ತಿ ನೀವು ಲ್ಯಾಬನ್ನು ನೋಡಿಬಿಟ್ರೆ, ಕ್ಲಿನಿಕಲ್ ಎಂಬ್ರಿಯಾಲಜಿ ಲ್ಯಾಬೊರೇಟ್ರಿ ನೋಡಿಬಿಟ್ರೆ, ಅಲ್ಲಿ ಹೆಫಾ ಫಿಲ್ಟರ್ಸ್ ಅಂತ ಯೂಸ್ ಮಾಡಿರ್ತೀವಿ. ಅತ್ಯಂತ ಅಲ್ಟ್ರಾ ಪ್ಯೂರ್ ಏರನ್ನು ಪೂರ್ತಿ ಲ್ಯಾಬ್, ಕ್ಲಿನಿಕಲ್ ಎಂಬ್ರಿಯಾಲಜಿ ಲ್ಯಾಬ್ ಒಳಗೊಂಡಿರುತ್ತದೆ. ಉದಾಹರಣೆಗೆ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಈ ನಿಸರ್ಗದಲ್ಲಿ ಒಂದು ಬೀಜ ಮೊಳಕೆ ಹೊಡಿಲಿಕ್ಕೆ ಹೇಗೆ ಮಣ್ಣು ಬೇಕೋ, ನೀರು ಹೇಗೆ ಬೇಕೋ, ಅದಕ್ಕೆ ಪೂರಕವಾದಂಥ ವಾತಾವರಣ ಬೇಕಾಗುತ್ತಲ್ಲ, ಅದೇ ಥರ ಭ್ರೂಣ ಬೆಳೀಲಿಕ್ಕೆ ನಮ್ಮ ಕ್ಲಿನಿಕಲ್ ಎಂಬ್ರಿಯಾಲಜಿ ಲ್ಯಾಬೊರೇಟರಿನಲ್ಲಿ ಭ್ರೂಣ ಬೆಳೀಲಿಕ್ಕೆ ಸರಿಯಾದ ಉಷ್ಣಾಂಶ ಬೇಕಾಗುತ್ತೆ. ಟೆಂಪ್ರೇಚರ್ 37.2 degrees centigrade ಬೇಕಾಗುತ್ತೆ. ಮನೆ ತೇವಾಂಶ, ಹ್ಯುಮಿಡಿಟಿನೂ ಆಪ್ಟಿಮಮ್ ಹ್ಯುಮಿಡಿಟಿ ಬೇಕಾಗುತ್ತೆ. ಆಮ್ಲಜನಕ, O2 ಮತ್ತು ಕಾರ್ಬನ್ ಡೈಆಕ್ಸೈಡ್ದ ನಿಗದಿತ ಪ್ರಮಾಣ ಬಹಳ ಅತ್ಯಗತ್ಯ. ಇದಕ್ಕಾಗಿ ನಾವು ವಿಶೇಷ ಇನ್ಕ್ಯುಬೇಟರ್ಗಳನ್ನು, CO2 ಇನ್ಕ್ಯುಬೇಟರ್ಗಳನ್ನು, ಡ್ರೈ ಗ್ಯಾಸ್ ಇನ್ಕ್ಯುಬೇಟರ್ಗಳನ್ನು ಹೊಂದಿದ್ದೀವಿ. ಮತ್ತು ಇನ್ನೊಂದು ಅತ್ಯಂತ ಪ್ರಮುಖ ತಂತ್ರಜ್ಞಾನ ಅಂತ ಹೇಳಿದರೆ, ಈಗ ಡಾಕ್ಟರ್ ವಿಜಯಕುಮಾರ್ ಅವರು ಹೇಳಿದಾಗೆ ಇಕ್ಸಿ ಅಂತ ಹೇಳ್ತೀವಿ. ಒಂದು ವೀರ್ಯಾಣುವನ್ನು ತೆಗೆದುಕೊಂಡು ಅಂಡಾಣುವಿನಲ್ಲಿ ನಾವು ಇನ್ಸರ್ಟ್ ಮಾಡ್ತೀವಿ. ಇದಕ್ಕೆ ನಮ್ಮ ಹತ್ರ ಇನ್ವರ್ಟೆಡ್ ಮೈಕ್ರೋಸ್ಕೋಪ್ಸ್ ಇದೆ, ಹೈ ಎಂಡು. ಕೆಲವೊಂದು ಸಾರಿ ಭ್ರೂಣಗಳನ್ನು ನಾವು ವರ್ಗಾಯಿಸ್ತೀವಿ, ಅದು ಇಂಪ್ಲಾಂಟೇಷನ್ ಗರ್ಭಕ್ಕೆ ಅಂಟ್ಕೊಳ್ಳಿಲ್ಲ ಅಂದರೆ ರಿಪೀಟೆಡ್ ಇಂಪ್ಲಾಂಟೇಷನ್ ಫೇಲ್ಯೂರ್, ಅಂಥ ಕೇಸ್ಗಳಲ್ಲಿ ನಾವೇನು ಮಾಡ್ತೀವಿ, ಭ್ರೂಣಗಳನ್ನು ಹ್ಯಾಚ್ ಮಾಡ್ತೀವಿ. ಒಂದು ಕೃತಕವಾಗಿ ಆ ಭ್ರೂಣವನ್ನು ರಪ್ಚರ್ ಮಾಡ್ತೀವಿ ಲೇಸರ್ನಿಂದ. ನಮ್ಮ ಹತ್ರ ಇನ್ವರ್ಟೆಡ್ ಮೈಕ್ರೋಸ್ಕೋಪ್ಸ್ ಇದೆ, ಅದರ ಜೊತೆ ಲೇಸರ್ ಹ್ಯಾಚಿಂಗ್ ಯೂನಿಟ್ಸ್ ಇದೆ. ಇವೆಲ್ಲ ತುಂಬ ಅತ್ಯಾಧುನಿಕ ಉಪಕರಣಗಳು. ಆಮೇಲೆ ಇದ್ರ ಜೊತೆಗೆ ಅಂಡಾನು ಮತ್ತು ವೀರ್ಯಾನು ಭ್ರೂಣಗಳನ್ನ ಹಲವಾರು ವರ್ಷದವರೆಗೆ ಸುರಕ್ಷಿತವಾಗಿ ಸಂಗ್ರಹಿಸುವ ಒಂದು ಪ್ರಕ್ರಿಯೆ, ಅದಕ್ಕೆ ನಾವು ಕ್ರಯೋಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಅವೆಲ್ಲ ಫೆಸಿಲಿಟಿಗಳು ನಮ್ಮ ಕೇಂದ್ರದಲ್ಲಿವೆ. ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಒಂದು ತನ್ನ ದಾಪುಕಾಲ ಹಾಕ್ತಾ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲಿ. ಈವನ್ ನಮ್ಮಲ್ಲೂ ERT ಅಥವಾ ಫರ್ಟಿಲಿಟಿ ಸೆಂಟ್ರಲಲ್ಲಿ ತುಂಬ ಡಿಜಿಟಲ್ ಮಾನಿಟರಿಂಗ್ ಆಫ್ ದ ಹೋಲ್ ಲ್ಯಾಬೊರೇಟರಿ ಅವೆಲ್ಲ ಇದೆ. ಡಿಜಿಟಲ್ ಮಾನಿಟರಿಂಗ್ ಆಫ್ ದ ಟೆಂಪರೇಚರ್ ಇರ್ಬೋದು, ಹ್ಯುಮಿಡಿಟಿ ಇರ್ಬೋದು, ಏರ್ ಫ್ಲೋಸ್ ಇರ್ಬೋದು, ತುಂಬ ಅತ್ಯಾಧುನಿಕ ಒಂದು ಲ್ಯಾಬೊರೇಟರಿಯನ್ನು ನಮ್ಮ ಕೇಂದ್ರ ಹೊಂದಿದೆ. ಮತ್ತು ಇದರಿಂದ ಏನಾಗುತ್ತೆ, ಇವೆಲ್ಲ ಫ್ಯಾಕ್ಟರ್ಸ್, ಇವೆಲ್ಲ ಇದರಿಂದ ಒಂದು ಸಕ್ಸಸ್ ರೇಟ್ ಮೇಲೂ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾನು ಹೇಳಬೇಕು. ಆದರೆ ಇನ್ನೊಂದು ವಿಷಯ ನಾವು ನೆನ್ಪಿಡಬೇಕಂದ್ರೆ, ಟೆಕ್ನಾಲಜಿ ಆಯಿತು, ಯಂತ್ರಗಳು ಇವೆಲ್ಲ ನಮಗೆ ಸಹಾಯ ಮಾಡ್ತವೆ. ಆದರೆ SSC ಹಿಂದೆ ಇದರ ಜೊತೆ ಪರಿಣಿತ ವೈದ್ಯರಿರ್ಬೋದು, ಅನುಭವಿ ಎಕ್ಸ್ಪೀರಿಯನ್ಸ್ ಕ್ಲಿನಿಕಲ್ ಎಂಬ್ರಿಯಾಲಜಿಸ್ಟ್ ಮತ್ತು ಸಮರ್ಪಿತ ತಂಡ, ಡೆಡಿಕೇಟೆಡ್ ಟೀಮನ್ನು ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಸರಿ ಗಾತ, ಅವಿಬ್ರು ಹೇಳ್ತಾ ಇದ್ರಿ ವೀರ್ಯ ಆಗ್ಲಿ ಅಂಡಾಣು ಆಗ್ಲಿ ಅಥವಾ ಭ್ರೂಣಗಳನ್ನ ಹಲವಾರು ವರ್ಷದವರೆಗೆ ಸಂಗ್ರಹಿಸಿ ಇಡಬಹುದು ಅಂತ ಹೇಳಿ. ಈಗ ಈ ಒಂದು ತಂತ್ರಜ್ಞಾನ ಯಾವ ರೀತಿ ಕೆಲಸ ಮಾಡುತ್ತೆ ಸರ್, ಇದು ಯಾವ ಸಂದರ್ಭಗಳಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ?
2: ಖಂಡಿತ, ಕ್ರಯೋಪ್ರಿಸರ್ವೇಷನ್ ಎಂದರೆ ಈಗ ಏನು, ಅದು ಅಂಡಾಣುಗಳು ಅಥವಾ ವೀರ್ಯಾಣುಗಳು ಅಥವಾ ಅಂಡಾಣು ಮತ್ತು ವೀರ್ಯಾಣುಗಳನ್ನ ಸೇರ್ಪಡಿಸಿದ ನಂತರ ಬೆಳೆಯೋ ಭ್ರೂಣಗಳು. ಆ ಭ್ರೂಣಗಳು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಅದನ್ನು ಸಂರಕ್ಷಿಸಿ ಇಡ್ತೀವಿ ನಾವು. ಇದರಲ್ಲಿ ಎಷ್ಟು ತಾಪಮಾನ ಇರುತ್ತೆ ಅಂದರೆ -196 degrees Celsius ಅಂತ ಅಷ್ಟಿರುತ್ತೆ. ಇದನ್ನು ನಾವು ಹೇಗೆ ಮಾಡ್ತೀವಿ ಅಂತಂದರೆ ವಿಟ್ರಿಫಿಕೇಶನ್ ಅಂತ ಫಾಸ್ಟ್ ಫ್ರೀಸಿಂಗ್ ಮೆಥಡ್ ಅಂತ ಇರುತ್ತದೆ. ಸೊ ಇದು ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಇದರಲ್ಲಿ ನಾವು ಏನು ಅಂತಂದರೆ ಒಂದು ಭ್ರೂಣ ಅಥವಾ ಒಂದು ಮೊಟ್ಟೆ ಅಥವಾ ವೀರ್ಯನ 15-20 ನಿಮಿಷದೊಳಗೆ ನಾವು ಫ್ರೀಸ್ ಮಾಡಿ ಲಿಕ್ವಿಡ್ ನೈಟ್ರೋಜನ್ ಅಂತ ಒಂದು ಟ್ಯಾಂಕಲ್ಲಿ ಇಟ್ಬಿಡ್ಬೋದು ನಾವು. ಸೊ ಇದರಲ್ಲಿ ಯಾರಿಗೆ ಪ್ರಯೋಜನ ಅಂತ ಈಗ ಮುಖ್ಯವಾಗಿ ಏನು, ಈಗ ನಾನು ಮುಂಚೆನೆ ಹೇಳಿದ ಹಾಗೆ ಈಗ ಭ್ರೂಣಗಳು ಬೆಳೆದಿರುತ್ತೆ, ಗರ್ಭಾಶಯ ತಯಾರಿರೋದಿಲ್ಲ, ಭ್ರೂಣಗಳು ಅಥವಾ ಭ್ರೂಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ, ನಮಗೆ ಒಂದೇ ಒಂದು ಭ್ರೂಣನ ಮಾತ್ರ ಗರ್ಭಾಶಯದೊಳಗೇ ಹಾಕೋದಕ್ಕೆ ರೆಡಿ ಇರುತ್ತೆ. ಸೊ ಅಂಥವ್ರು ಹೆಚ್ಚಿನ ಭ್ರೂಣಗಳನ್ನ ಏನು ಮಾಡ್ಬೋದು, ಉಳಿದ ಭ್ರೂಣಗಳನ್ನ ಸಂಗ್ರಹಿಸಿ ಇಟ್ಕೊಂತೀವಿ ನಾವು. ಸೊ ಇಂಥವ್ರಿಗೆ ಒಂದು ಮೊದಲನೇದಾಗಿ IVF ಚಿಕಿತ್ಸೆ ನಂತರ ಹೆಚ್ಚಿನ ಭ್ರೂಣಗಳನ್ನ ನಾವು ಸಂಗ್ರಹಿಸಿ ಇಟ್ಕೊಂತೀವಿ. ಎರಡನೆಯದಾಗಿ ಈಗ ಕ್ಯಾನ್ಸರ್ ಆಗಿರೋ ಮಹಿಳೆ ಅಥವಾ ಪುರುಷರು, ಈಗ ಯಾವುದೇ ಭಾಗದ ಕ್ಯಾನ್ಸರ್ ಇರಲಿ, ಅವರು ಕ್ಯಾನ್ಸರ್ ಚಿಕಿತ್ಸೆಗೆ ಹೋಗೋಕ್ಕಿಂತ ಮುಂಚೆ ಮೊದಲು ಅವರು ತಮ್ಮ ಫಲವತ್ತತೆಯನ್ನು ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ ಅಂದರೆ, ಅಥವಾ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂತ ಪ್ರೊಸೀಜರ್ ಅಂತ ಕರಿತೀವಿ ನಾವು. ಕ್ಯಾನ್ಸರ್ಗೆ ಹೋಗೋಕ್ಕಿಂತ ಮುಂಚೆ ಅಥವಾ ಅವರು ರೇಡಿಯೋಥೆರಪಿ ಅಥವಾ ಕೀಮೋಥೆರಪಿ ಬಳಸೋಕ್ಕಿಂತ ಮುಂಚೆ ಒಂದು ಸಲ ನಮ್ಮನ್ನು ಸಂಪರ್ಕಿಸಿದರೆ ಅವರು ಫಲವತ್ತತೆಯನ್ನು ಕೂಡ ನಾವು ಸಂರಕ್ಷಿಸಿ ಸುರಕ್ಷಿತವಾಗಿ ಇಟ್ಕೋಬಹುದು ಅಂತವ್ರಿಗೂ ಕೂಡ. ಜೊತೆಗೆ ಸಾಮಾಜಿಕವಾಗಿ ಈಗ ಮಹಿಳೆಯರು ಅಥವಾ ಪುರುಷರು ಈಗ ನಾವು ಕೆರಿಯರ್ ಅಂತಾನೆ ಮುಂದೆ ಹೋಗಿ ಅಥವಾ ಮದುವೆ ಲೇಟಾಗಿ ಮಾಡ್ಕೊತೀನಿ, ಅಥವಾ ಪುರುಷರಲ್ಲಿ ಏನು ಈಗ ಮಿಲಿಟರಿ ಅಥವಾ ಸೈನಿಕರು ಇರ್ಬೋದು ಅಥವಾ ಪೊಲೀಸ್ ಅವರೇ ಇರ್ಬೋದು, ಇವರೆಲ್ಲ ಏನಿರುತ್ತೆ ಡ್ಯೂಟಿ ಅಂತ ಹೇಳಿ ಅವರು 6 ತಿಂಗಳು ಅಥವಾ 1 ವರ್ಷದವರೆಗೂ ಕುಟುಂಬದಿಂದ ದೂರ ಇರ್ತಾರೆ. ಇಂಥವ್ರು ಏನ್ ಮಾಡ್ಬೋದು, ತಮ್ಮ ಕುಟುಂಬನೂ ಮುಂದುವರಿಸೋದಕ್ಕೋಸ್ಕರ ವೀರ್ಯಗಳನ್ನ ಸಂರಕ್ಷಿಸಿ ಇಟ್ಕೋಬಹುದು. ತಮ್ಮ ಮಹಿಳೆಗೆ ಜಸ್ಟ್ IUI ಅಥವಾ IVF ಪ್ರೊಸೀಜರ್ ಅವಶ್ಯಕತೆ ಇದ್ದರೆ ಆ ಸಂರಕ್ಷಿಸಿ ಇಟ್ಟಿರೋ ವೀರ್ಯನ ಉಪಯೋಗಿಸ್ಕೊಂಡು ತಮ್ಮ ಕುಟುಂಬನ ಮುಂದುವರಿಸ್ಕೊಂಡು ಹೋಗ್ಬೋದು. ಸೊ ಮುಖ್ಯವಾಗಿ ಏನು ಅಂದರೆ ಕ್ರಯೋಪ್ರಿಸೇಷನ್ ಒಂದು ಒಂದೇ ರೀತಿಯ ಫಲಿತಾಂಶ ನೀಡುತ್ತಾ ಅಂತ ಒಂದು ಎಲ್ಲರಿಗೂ ಒಂದು ಕುತೂಹಲ ಪ್ರಶ್ನೆ. ಇದರಲ್ಲಿ ಏನು ಅಂತಂದರೆ ಕ್ವಾಲಿಟಿ, ನಾವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದರೂ ಸಹ ಮೊಟ್ಟೆ, ವೀರ್ಯ ಅಥವಾ ಭ್ರೂಣ ಅದು ಕ್ವಾಲಿಟಿ ಚೆನ್ನಾಗಿದ್ರೆ ಅದೇ ರೀತಿ 99% ಅದೇ ರೀತಿ ಹೊರಗೆ ಒಮ್ಮೆ ಬರುತ್ತೆ. ಅಥವಾ ಕ್ವಾಲಿಟಿ ಕಮ್ಮಿ ಇತ್ತು, ಎಷ್ಟು ಚೆನ್ನಾಗಿರುತ್ತೋ ಅವು ಅಷ್ಟೇ ಚೆನ್ನಾಗಿ ಮುಂದೆ ಬೆಳವಣಿಗೆ ಆಗುತ್ತೆ. ಕ್ವಾಲಿಟಿ ಕಮ್ಮಿ ಇದ್ರೆ ಅದು ಬೆಳವಣಿಗೆನೂ ಆಗೋದಿಲ್ಲ. ಅದು ಇದು ಕ್ರಯೋಪ್ರಿಸರ್ವೇಷನ್ ಅಂತ ಒಳ್ಳೆ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರೆಲ್ಲ ಅದನ್ನು ಉಪಯೋಗಿಸ್ಕೋಬೇಕಂತ ನಾನು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡಿಸ್ತೀನಿ.
1: ಖಂಡಿತ ಸರ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ IVF ದಿನ ಹಾಗೂ ವಿಶ್ವ ಭ್ರೂಣ ವಿಜ್ಞಾನಿಗಳ ದಿನದ ಅಂಗವಾಗಿ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ನ ಸೈಂಟಿಫಿಕ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ನಂದೇಶ್ವರ್ ಪಾಟೀಲ್ ಹಾಗೂ KLE ಫರ್ಟಿಲಿಟಿ ಸೆಂಟರ್ನ ಕ್ಲಿನಿಕಲ್ ಎಂಬ್ರಾಲಜಿಸ್ಟ್ ಹಾಗೂ JNMC ಅನಾಟಮಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಎಸ್ ಅವರು. ಸರ್, ಈಗ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ನ ವೈಜ್ಞಾನಿಕ ನಿರ್ದೇಶಕರಾಗಿ ತಮ್ಮ ಕನಸೇನು ಸರ್? ಈಗ ವಿಶ್ವ ಮಟ್ಟಕ್ಕೆ ಹಾಗೂ ಕೈಗೆಟುಕುವ ಒಂದು ಫಲವತ್ತತೆಯ ಚಿಕಿತ್ಸೆಯನ್ನ ಜನರಿಗೆ ತಲುಪಿಸುವಲ್ಲಿ ತಮ್ಮ ಮುಂದಿನ ಯೋಜನೆಗಳು ಏನೇನು ಸರ್?
0: ತಮ್ಗೆಲ್ರಿಗೂ ಗೊತ್ತಿರೋ ತರ KLE ಫರ್ಟಿಲಿಟಿ ಸೆಂಟರ್ನ ಪ್ರಮುಖ ಧ್ಯೇಯ ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬ ದಂಪತಿಗೂ ಪೋಷಕರಾಗುವ ಅವಕಾಶವನ್ನ ಕೊಡೋದು ನಮ್ದು, ಇದು ಮುಖ್ಯ ಧ್ಯೇಯ. ಸಿ, ನಮ್ದು ಬ್ರೋಷರ್ ಅಲ್ಲಿ, ನಮ್ಮ ಸೆಂಟರ್ನ ಬ್ರೋಷರ್ ಅಲ್ಲಿ ಟ್ಯಾಗ್ ಲೈನ್ ಇರೋದೆ, ನಮ್ಮ ಸೆಂಟರ್ನ ಟ್ಯಾಗ್ ಲೈನ್ ಇರೋದೆ, ಅದರಲ್ಲಿ ನಾವು ಬರೆದಿದ್ದೀವಿ ಆಕ್ಸೆಸಬಲ್ ಡಿಗ್ನಿಫೈಡ್ ಇಕ್ವಿಟೇಬಲ್. ಸೊ ಆಕ್ಸೆಸಬಲ್ ಅಂದರೆ ಪ್ರತಿಯೊಬ್ಬರಿಗೂ ನಿಲುಕುವಂತಾಗಿರ್ಬೇಕು ಸಂತಾನಹೀನತೆ ಸೇವೆಗಳು. ಡಿಗ್ನಿಫೈಡ್ ವಿತ್ ರೆಸ್ಪೆಕ್ಟ್ ವಿ ಶುಡ್ ಬಿ ಏಬಲ್ ಟು ಟ್ರೀಟ್ ದೆಮ್. ಒಂದು ಆಕ್ಸೆಸಬಲ್, ಇನ್ನೊಂದು ಡಿಗ್ನಿಫೈಡ್, ಒಂದು ಎಲ್ರಿಗೂ ಒಂದು ರೆಸ್ಪೆಕ್ಟ್ನಿಂದ ಟ್ರೀಟ್ಮೆಂಟ್ ಕೊಡಬೇಕು. ಕೊನೆಗೆ ಬಂದುಬಿಟ್ಟು ಇಕ್ವಿಟೇಬಲ್. ಇಕ್ವಿಟೇಬಲ್ ಅಂದ್ಬಿಟ್ರೆ ಈಗ ಅಫೋರ್ಡೆಬಲ್ ಇರ್ತಾರೆ. ಸಂತಾನಹೀನತೆ ಚಿಕಿತ್ಸೆ ಏನಾಗಿದೆ, ಭಾರತದಲ್ಲಿ 15-16% ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇದ್ದಾರೆ. ಸೊ ಇದರಲ್ಲಿ ಅರೌಂಡ್ 75% ಜನ ಟ್ರೀಟ್ಮೆಂಟ್ಗೆ ಅಫೋರ್ಡೆಬಲ್ ಇಲ್ಲ, ಅವ್ರಿಗೆ ಇದರ ಖರ್ಚನ್ನು ಕೂಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದ್ರಗೋಸ್ಕರ ಇಕ್ವಿಟೇಬಲ್ ಅಂದರೆ ಪ್ರತಿಯೊಬ್ಬರಿಗೂ ಮುಟ್ಟಬೇಕು. ಯಾರು ಕಾರ್ಪೊರೇಟ್ ಪ್ಯಾಕೇಜ್, ಎಫೋರ್ಡೆಬಲ್ ಪೇಷಂಟ್ಸ್ ಯಾರು ಎಫೋರ್ಡೆಬಲ್ ಇರ್ತಾರೆ ಅವ್ರಿಗೆ ಒಂದು ಪ್ಯಾಕೇಜ್ ಇರಬೇಕು. ಮಧ್ಯಮದವರಿಗೆ ಸ್ವಲ್ಪ ಸಬ್ಸಿಡಿ ಕೊಡಬೇಕು, ಮತ್ತು ಇನ್ನೂ ಸ್ವಲ್ಪ ಆಗೋದಿಲ್ಲ ಅವ್ರಿಗೆ, ಇನ್ನೂ ಸ್ವಲ್ಪ ಕಡಿಮೆ ದರಲ್ಲಿ ಕೊಡಬೇಕನ್ನೋದೊಂದು ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇನ್ನು ಬರುವಂಥ ದಿನಗಳಲ್ಲಿ ನಾವು ಇಕ್ವಿಟೇಬಲ್ ಫರ್ಟಿಲಿಟಿ ಕೇರ್ ಒಂದು ಅಭಿಯಾನ ಅದನ್ನು ನಾವು ಶುರು ಮಾಡ್ತೀವಿ. ನಾವು ಕೇವಲ IVF ಮಾಡೋ ಕೇಂದ್ರ ಅಲ್ಲ ಇದು. ಒಂದು ದಂಪತಿಗೆ ಸಹಜವಾಗಿ ಗರ್ಭಧಾರಣೆ ಸಾಧ್ಯವಾದ ಆದರೆ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಮೊದಲಿಗೆ ನೀಡ್ತೀವಿ. ಸೊ ಅಗತ್ಯವಿದ್ದಾಗ ಮಾತ್ರ ನಾವು IVF ಕಡೆ ಸಾಕ್ತೇವೆ. ಸೊ ನಮ್ಮ ಕೇಂದ್ರದಲ್ಲಿ ರಿಪ್ರೊಡಕ್ಟಿವ್ ಮೆಡಿಸಿನ್ OPD ಇದೆ, ಕ್ಲಿನಿಕಲ್ ಎಂಬ್ರಿಯಾಲಜಿ OPD ಪ್ಲಸ್ ಲ್ಯಾಬೊರೇಟರಿ ಪ್ರೊಸೀಜರ್ಸ್ ಇದೆ, ಆಂಡ್ರೋಲಜಿ ಲ್ಯಾಬೊರೇಟರಿ ಇದೆ, ಮತ್ತು ಫರ್ಟಿಲಿಟಿ ಎನ್ಹಾನ್ಸಿಂಗ್ ಸರ್ಜರೀಸ್ ಏನಾದರೂ ಬೇಕಾದರೆ ಲ್ಯಾಪ್ರೋಸ್ಕೋಪಿಕ್ ಮತ್ತು ಹಿಸ್ಟ್ರೋಸ್ಕೋಪಿಕ್ ಸರ್ಜರೀಸ್ ಮಾಡೋಕ್ಕೋಸ್ಕರ ಇನ್ಹೌಸ್ ಆಪರೇಷನ್ ಥಿಯೇಟರ್ ಇದೆ. ಇದ್ರ ಜೊತೆಗೆ ಪ್ರೆಗ್ನೆನ್ಸಿ ಆದಮೇಲೆ ಫೀಟಲ್ ಮೆಡಿಸಿನ್ ಅಂತ ಹೇಳ್ತೀವಿ, ಗರ್ಭದಲ್ಲಿರೋ ಮಗುವಿನ ಆರೋಗ್ಯವನ್ನು ನೋಡ್ಕೊಳ್ಳೋ 9 ತಿಂಗಳವರೆಗೆ ಫೀಟಲ್ ಮೆಡಿಸಿನ್ ಯೂನಿಟು ಇದೆ. ಮತ್ತು ಇದ್ರ ಜೊತೆ ಕಾಂಪ್ರಿಹೆನ್ಸಿವ್ ಕೌನ್ಸಿಲಿಂಗು ಕೊಡ್ತೀವಿ. ಇವೆಲ್ಲನೂ ನಾವು ಒಂದೇ ಸೂರಿನಡಿ ನಿಮಗೆ KLE ಫರ್ಟಿಲಿಟಿ ಸೆಂಟರ್ನಲ್ಲಿ ಲಭ್ಯವಿದೆ. ಮತ್ತು ನಮ್ಗೆ ಇನ್ನೊಂದು ದೊಡ್ಡ ಕನ್ಸು ಅಂದರೆ ನಮ್ಮ KLE ಫರ್ಟಿಲಿಟಿ ಸೆಂಟರ್ದು ನಾನು ಮುಂಚೆ ಹೇಳ್ದಂಗೆ ನಾವು ಇಕ್ವಿಟೇಬಲ್ ಫರ್ಟಿಲಿಟಿ ಕೇರ್ ಅಂದರೆ ಆರ್ಥಿಕ ಕಾರಣದಿಂದ ಯಾವುದೇ ದಂಪತಿ ಚಿಕಿತ್ಸೆ ಪಡೆದು ಉಳಿಬಾರ್ದು, ಟ್ರೀಟ್ಮೆಂಟ್ನಿಂದ ದೂರ ಉಳಿಬಾರ್ದು, ಮತ್ತು ಉತ್ತಮ ಗುಣಮಟ್ಟದ ಫರ್ಟಿಲಿಟಿ ಚಿಕಿತ್ಸೆ ಅಥವಾ ಫರ್ಟಿಲಿಟಿ ಕೇರ್ ಸಮಾಜದ ಎಲ್ಲ ವರ್ಗಗಳು ಸಿಗಬೇಕನ್ನೋ ಒಂದು ಕನಸಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿನ ಈ ವಿಶ್ವ IVF ದಿನ ಅಥವಾ ವಿಶ್ವ ಭ್ರೂಣ ಶಾಸ್ತ್ರಜ್ಞರ ದಿನದಂದು ನಾನು ಒಂದೇ ಒಂದು ಸಂದೇಶ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಜೆತನ ಇದೆಯಲ್ಲ ಇನ್ಫರ್ಟಿಲಿಟಿ, ಇದು ಇದು ಒಂದು ವೈದ್ಯಕೀಯ ಸಮಸ್ಯೆ ಇದೆ. ಸಮಯಕ್ಕೆ ಸರಿಯಾಗಿ ನೀವು ತಜ್ಞರನ್ನು ಅಥವಾ KLE ಫರ್ಟಿಲಿಟಿ ಸೆಂಟರ್ನ ಸಂಪರ್ಕಿಸಿರಿ. ಇಂದಿನ ಲಕ್ಷಾಂತರ ಇಂದಿನ ಇದೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಲ್ಲ ಟೆಕ್ನಾಲಜಿನಲ್ಲಿ, ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್, ಇದರಿಂದ ಲಕ್ಷಾಂತರ ಕುಟುಂಬಗಳಿಗೆ ಇದು ಪೇರೆಂಟ್ಹುಡ್ ಅನ್ನೋದು ಒಂದು ಸಂತೋಷವನ್ನು ನೀಡಿದೆ. ಸೊ ಇದು ಎಲ್ಲರ ಕನಸನ್ನು ನನಸು ಮಾಡೋ ಒಂದು ಶಕ್ತಿ ಇದೆ ವಿಜ್ಞಾನದಲ್ಲಿ. ಅದಕ್ಕೆ ಯಾರೂ ಭರವಸೆ ಕಳೆದುಕೊಳ್ಬೇಡಿ. ಸೊ ಆಸ್ ಅ ವೈಜ್ಞಾನಿಕ ನಿರ್ದೇಶಕನಾಗಿ ನಾನು ಐ ಆಲ್ವೇಸ್ ಬಿಲೀವ್ ಇನ್ ದ ಟೀಮ್ ವರ್ಕ್ ಮೇಕ್ಸ್ ದ ಡ್ರೀಮ್ ವರ್ಕ್. ನಮ್ಮ ತಂಡ, ಒಂದು ಡೆಡಿಕೇಟೆಡ್, ಒಂದು ಸಮರ್ಪಿತ ತಂಡ, ಎಲ್ಲ ಏನೋ ಸಂತಾನಹೀನತೆಯಿಂದ ಯಾರ್ಯಾರು ಬಳಲಿಕ್ಕಿತಾರೆ ಅವ್ರು ಯಾರೇ ಬಂದರೂ ಅವರ ಸೇವೆಗೆ ಸದಾ ಸಿದ್ಧವಾಗಿದೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು.
1: ಸರಿಗ, ಐ ವಿ ಎಫ್ ಯಶಸ್ಸು ಆಗಬೇಕು ಅಂದರೆ ಪ್ರಯೋಗಾಲಯದ ಒಂದು ಪಾತ್ರ ಬಹಳಷ್ಟು ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಉತ್ತಮ ಭ್ರೂಣವನ್ನು ಬೆಳೆಸೋದಕ್ಕೆ ಲ್ಯಾಬ್ನಲ್ಲಿ ಯಾವ ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಬಳಸಲಾಗುತ್ತೆ ಸರ್?
2: ಖಂಡಿತ, ಐ ವಿ ಎಫ್ ಒಂದು ತಂಡದ ಪ್ರಯತ್ನ ಅಂದರೆ ಟೀಮ್ ವರ್ಕ್. ಈಗ ನಮ್ಮ ಜೊತೆಗೆ ಯಾರ್ಯಾರು ವೈದ್ಯರು ಇರ್ತಾರೆ, ಭ್ರೂಣ ತಂತ್ರಜ್ಞರು ಇರ್ತಾರೆ, ಆಂಡ್ರೋಲಜಿಸ್ಟ್ ಇರ್ತಾರೆ, ನರ್ಸಿಂಗ್ ಶುಶ್ರೂಷೆಯರು ಇರ್ತಾರೆ, ಜೊತೆಗೆ ಲ್ಯಾಬಲ್ಲಿರೋ ಸಿಬ್ಬಂದಿಗಳು ಇರ್ತಾರೆ. ಅವ್ರಿಗಿಂತ ಮುಖ್ಯವಾಗಿ ಯಾರು ಕೌನ್ಸಿಲರ್ಗಳನ್ನು, ಅವ್ರು ಪ್ರತಿ ಸಲಿನೂ ಪೇಷಂಟ್ ಜೊತೆ ಮಾತಾಡಿ ಅವರೂ ಮುಖ್ಯ. ಇದ್ರಲ್ಲಿ ಒಟ್ಟಾರೆ ಹೇಳಬೇಕು ಅಂತಂದರೆ ಇದೊಂದು ತಂಡದ ಪ್ರಯತ್ನ, ಬರೀ ಲ್ಯಾಬ್ ಅಂತಲೇ ಅಲ್ಲ, ತಂಡದಿಂದ ಆಗೋ ಎಲ್ಲ ಪ್ರಯತ್ನದಿಂದ ಇದು ಐ ವಿ ಎಫ್ ಲ್ಯಾಬ್ ಮುಖ್ಯ. ಸೊ ಐ ವಿ ಎಫ್ ಲ್ಯಾಬಲ್ಲಿ ಏನೇನು ಮುಖ್ಯ ಆಗಿರುತ್ತೆ ಅಂತಂದರೆ, ಈಗ ಏರ್ ಕ್ವಾಲಿಟಿ, ಅನಿಲದ ಗುಣಮಟ್ಟ ಹೇಗಿದೆ, ಗಾಳಿಯ ಗುಣಮಟ್ಟ ಹೇಗಿದೆ, ಅದ್ರ ಜೊತೆಗೆ ತಾಪಮಾನ ಟೆಂಪರೇಚರ್, ಅದ್ರ ಜೊತೆಗೆ ಹ್ಯುಮಿಡಿಟಿ ಅಂದರೆ ಆರ್ದ್ರತೆ, ಆರ್ದ್ರತೆ ಎಷ್ಟು ಶೇಕಡ ಇದೆ, ಅದ್ರ ಮೇಲೂ ನಮ್ಮ ಐ ವಿ ಎಫ್ ಲ್ಯಾಬೊರೇಟ್ರಿ ಸಕ್ಸಸ್ ಅದು ರಿಸಲ್ಟ್ ಅಂದರೆ ಏನು ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ. ಸೊ ಇವೆಲ್ಲ ನಾವು ಕಟ್ಟುನಿಟ್ಟಾಗಿ ನಿಯಂತ್ರಿಸಲೇಬೇಕು. ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನಮ್ಮ ರಿಸಲ್ಟ್ ಅಂದರೆ ಏನು ಐ ವಿ ಎಫ್ ಲ್ಯಾಬಲ್ಲಿ ಬೆಳವಣಿಗೆ ಆಗ್ತಿರೋ ಭ್ರೂಣ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಪ್ರತಿನಿತ್ಯ ಪ್ರತಿದಿನ ಬಂದಿದ ಹಾಸ್ಪಿಟ್ಲಿಗೆ ಬಂದಿದ ತಕ್ಷಣ ಅಥವಾ ಲ್ಯಾಬೊರೇಟ್ರಿಗೆ ಬಂದಿದ ತಕ್ಷಣ ಎಲ್ಲ ಸರಿ ಇದೆಯೋ ಇಲ್ಲೋ ಅಂತ ಬೆಳಿಗ್ಗೆ ಮತ್ತೆ ಹೋಗೋಕ್ಕಿಂತ ಮುಂಚೆ ಪ್ರತಿದಿನ ನೋಡಿಕೊಂಡು ಹೋಗ್ತೀವಿ, ಜೊತೆಗೆ ಎಲ್ಲ ನಾವು ಡಾಟಾ ಬರ್ಕೊಂಡು ಇಟ್ಕೊತೀವಿ. ಸೊ ಏನಾರು ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೂ ನಾವು ಇಮಿಡಿಯೇಟ್ ಅಂದರೆ ತಕ್ಷಣ ಅದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಅದನ್ನು ಸರಿಪಡಿಸ್ಕೊಳ್ಳೇಬೇಕು ನಾವು. ಸೊ ಇದ್ರ ಜೊತೆಗೆ ನಾವು ಏನೇನು ಮತ್ತೆ ಇದು ಬಿಟ್ಟು ಮತ್ತೆ ಏನೇನು ನೋಡ್ಕೋಬೇಕು, ಮೈಕ್ರೋಸ್ಕೋಪ್, ಇದರಲ್ಲಿ ಏನು ನಾವು ಇಕ್ಸಿ ಅಂತ ಒಂದು ಪ್ರೊಸೀಜರ್ ಮಾಡುವಾಗ ನಾವು ಮೈಕ್ರೋಸ್ಕೋಪ್ ಚೆನ್ನಾಗಿದೆಯೋ ಇಲ್ವೋ, ಅದರಲ್ಲಿರೋ ಮೈಕ್ರೋ ಮ್ಯಾನಿಪ್ಯುಲೇಟರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ, ಅದು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ನಾವು ಏನು ಮುಂದಿನ ಪ್ರಕ್ರಿಯೆನೇ ಮಾಡೋಕ್ಕಾಗೋದಿಲ್ಲ. ಸೊ ಅದ್ರ ಜೊತೆಗೆ ಏನು ಅಂತಂದರೆ ಈಗ ಇನ್ಕ್ಯುಬೇಟರ್, ಈಗ ನಾವು 5 ದಿನ ನಾವು ಹೇಗೆ ಭ್ರೂಣನ ಫರ್ಟಿಲೈಸೇಷನ್ ಸಂಯೋಜನೆ ಆಗಿದ ನಂತರ 5 ದಿನ ನಾವು ಶೇಖರಣೆ ಮಾಡಿ ಇಟ್ಟಿರ್ತೀವಿ. ಸೊ ಆ 5 ದಿನದವರೆಗೂ ನಾವು ಇನ್ಕ್ಯುಬೇಟರ್ ಆನ್ ಅಲ್ಲಿರಬೇಕು, ಅದ್ರ ಒಳಗಡೆ ಅನಿಲ CO2 ಅನಿಲ ಸರಿಯಾಗಿ ಕೆಲಸ ಮಾಡ್ತಿರ್ಬೇಕು, ಸರಿಯಾಗಿ ಹೋಗ್ತಾ ಇರಬೇಕು, ಪ್ರೆಷರ್ ಕರೆಕ್ಟಾಗಿರಬೇಕು, ಟೆಂಪ್ರೇಚರು ಕರೆಕ್ಟಾಗಿರಬೇಕು. ಇವೆಲ್ಲನೂ ಒಂದು ಕಟ್ಟುನಿಟ್ಟಿನ ಅಂದರೆ ಸ್ಟ್ಯಾಂಡರ್ಡ್ SOP ಪ್ರೊಸೀಜರ್ ಅಂತ ನಾವು ಒಂದು ಇರುತ್ತೆ, ಅದ್ರ ರೀತಿನೇ ನಡ್ಕೊಂಡು ಹೋದ್ರೆ ನಮ್ಮ ಐ ವಿ ಎಫ್ ಲ್ಯಾಬ್ದು ಸಕ್ಸಸ್ ಚೆನ್ನಾಗೇ ಇರುತ್ತೆ, ರಿಸಲ್ಟ್ಸ್ ಕೂಡ ಚೆನ್ನಾಗೇ ಇರುತ್ತೆ. ಇದ್ರ ಜೊತೆಗೆ ಈಗ ಬಂದಿರೋ ಹೊಸ ತಂತ್ರಜ್ಞಾನಗಳು ಏನು ಅಂತಂದರೆ, ಈಗ ಸರ್ ಹೇಳ್ದ ಹಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಈಗ ಹೊಸದಾಗಿ ಬರ್ತಾ ಇದೆ, ಎಲ್ಲ ಫೀಲ್ಡ್ನೂ ಬಂದಿದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮ್ಮಲ್ಲೂ ಈಗ ಐ ವಿ ಎಫ್ ಫೀಲ್ಡಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಅದ್ರ ಜೊತೆಗೆ ಇನ್ನೊಂದು ಅಡ್ವಾನ್ಸ್ಡ್ ಮೆಷಿನ್ ಏನಿದೆ ಅಂತಂದರೆ ಟೈಮ್ ಲ್ಯಾಪ್ಸ್ ಮೆಷಿನ್ ಅಂತ. ಇದರಲ್ಲಿ ಏನು, ಅದು ಪ್ರತಿ 15-20 ನಿಮಿಷಕ್ಕೆ ಒಂದ್ಸಲ ಎಂಬ್ರಿಯೋ ಬೆಳೀತಾ ಇದೆಯಾ ಇಲ್ಲ, ಬೆಳೀತಾ ಇದೆಯಾ ಇಲ್ಲ ಅಂತ ಅದು ಫೋಟೋ ತೆಕ್ಕೊಳ್ಳುತ್ತೆ. ಫೋಟೋ ತೆಗೆದು ನಮಗೆ ಒಂದು ಡಾಟಾ ರೆಕಾರ್ಡಿಂಗ್ ಥರ, ಯಾವ ಭ್ರೂಣ ಮೊದಲು ಬೆಳೆದಿರುತ್ತಲ್ಲ ಆ ಭ್ರೂಣ ಚೆನ್ನಾಗಿದೆಯೋ ಇಲ್ಲೋ ಅಂತ ಒಂದು ನಿಖರವಾಗಿ ಮಾಹಿತಿ ಕೊಡುತ್ತೆ. ಸೊ ಇದು ಹೇಗೆ ಅಂದರೆ, ಇದು ಆಲ್ಮೋಸ್ಟ್ ಒಂಥರ ಏನು ವೈದ್ಯರನ್ನೇ ಅಥವಾ ಭ್ರೂಣ ತಂತ್ರಜ್ಞರನ್ನೇ ರೀಪ್ಲೇಸ್ ಮಾಡಿರೋ ರೀತಿ. ಬಟ್ ಆದರೆ ಖಂಡಿತ ಹೇಳ್ತೀವಿ, ಇವೆರಡೂ ನಾವು ವೈದ್ಯರನ್ನು ಕೂಡ ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ, ಭ್ರೂಣ ತಂತ್ರಜ್ಞರು ಕೂಡ ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಅವರು ಎಲ್ಲ ಕೆಲಸ ಐ ವಿ ಎಫ್ ಲ್ಯಾಬಲ್ಲಿ ನಡಿಬೇಕು ಅಥವಾ ಐ ವಿ ಎಫ್ ಪೇಷಂಟ್ಸ್ಗೆ ಯಾರ್ಯಾರು ಏನೇನು ಬೇಕು ಅದು ಒಂದು ಟೀಮ್ ವರ್ಕಿಂದನೇ ನಡಿಲೇಬೇಕು. ಅದ್ರ ಜೊತೆಗೆ ಏನೇನಿರುತ್ತೆ, ಸೊ ಕೊನೆಯದಾಗಿ ಹೇಳಬೇಕು ಅಂತಂದರೆ, ಈಗ ನಾವು ದಂಪತಿಗಳು ಐ ವಿ ಎಫ್ ಚಿಕಿತ್ಸೆಗೆ ಬಂದಿರೋ ದಂಪತಿಗಳಿಗೆ ನಾವು ಒಂದು ಹೊಸ ಜೀವದ ನಡುವಿನ ಏನು ಸೇತುವೆ ಥರ ಕೆಲಸ ಮಾಡ್ತೀವಿ ಹೊರತು ನಾವು ಏನು ಮಾಡಬೇಕಾಗತ್ತೆ. ಅದರಿಂದ ನಾವು ಪ್ರತಿ ಅಂಡಾಣು ವೀರ್ಯಾಣು ಅಥವಾ ಪ್ರತಿಯೊಂದು ಬೆಳೆದಿರೋ ಭ್ರೂಣವನ್ನು ಒಂದು ನಾವು ಒಂದು ಕುಟುಂಬದ ಭರವಸೆಯಾಗಿ ನೋಡುತ್ತೇವೆ. ಇದು ನಮ್ಮ ವೃತ್ತಿಯ ಸಾರ್ಥಕತೆ.
1: ಸರಿಗ, ಐ ವಿ ಎಫ್ ಚಿಕಿತ್ಸೆಯನ್ನು ಪಡೆದಿರ್ತಾರೆ, ಆದರೆ ಹಲವಾರು ಬಾರಿ ಏನಾಗುತ್ತೆ ಅಂದರೆ ಚಿಕಿತ್ಸೆ ಫಲದಾಯಕ ಆಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ದಂಪತಿಗಳು ಮಾನಸಿಕವಾಗಿ ಬಹಳಷ್ಟು ಕುಗ್ಗಿ ಹೋಗ್ಬಿಟ್ಟಿರ್ತಾರೆ. ಅಂಥವರಿಗೆ ವೈದ್ಯರ ಮಾತೇ ಒಂದು ದೊಡ್ಡ ಧೈರ್ಯ ಅಂತಲೇ ಹೇಳ್ಬೋದು. ಅಂಥವ ದಂಪತಿಗಳಿಗೆ ತಾವು ನೀಡಬಯಸುವ ಸಲಹೆ ಅಂದರೆ ಸರ್?
3: ಡೆಫಿನೆಟ್ಲಿ ನಮ್ಮಲ್ಲಿ ಬರುವಂಥ 60% ಇಂದ 70% ಭಾಗ ಪೇಷಂಟ್ ಏನಿರ್ತಾರೆ, ಹಲವಾರು ಕಡೆ ಐ ವಿ ಎಫ್ ಮಾಡಿಸ್ಕೊಂಡು ಫೇಲ್ ಆಗಿ ಬಂದಿರ್ತಾರೆ. ಸೊ ಐ ವಿ ಎಫ್ ಫೇಲ್ ಆಗಿದೆ ಅಂದ ತಕ್ಷಣ ಅದು ಆ ಕ್ಲೋಸ್ ಡೋರ್ಸ್ ಅಂತ ಅಥವಾ ಆ ದರ್ವಾಜ ಮುಚ್ಚಿದೆ ಅಂತ ಅಲ್ಲ, ಡೆಫಿನೆಟ್ಲಿ ಏನೋ ಒಂದು ಮೈನರ್ ಕಾರಣ ಅಥವಾ ಮೇಜರ್ ಕಾರಣ ಇರುತ್ತೆ, ಅದನ್ನು ಹುಡುಕಿ ಅದನ್ನು ಕರೆಕ್ಟ್ ಮಾಡೋದ್ರಿಂದ ಅವರಿಗೆ ಆಗ್ತದೆ ಪ್ರೆಗ್ನೆನ್ಸಿ. ಸೊ ನಮ್ಮಲ್ಲಿ ಬರುವಂಥ ಪೇಷಂಟ್ಸಲ್ಲಿ ನಾವು ಏನು ನೋಡ್ತೀವಿ, ಕೆಲವೊಬ್ಬರಲ್ಲಿ ಜೆನೆಟಿಕ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ, ಅಂದರೆ ಗಂಡು ಮಕ್ಕಳಲ್ಲಿ ಅಥವಾ ತಾಯಿಲಿ ಅಥವಾ ಹಸ್ಬೆಂಡಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ, ಆ ಜೆನೆಟಿಕ್ ಪರೀಕ್ಷೆ ಮಾಡಿಸ್ತೀವಿ, ಅಥವಾ ನಮಗೆ ಏಜ್ ಜಾಸ್ತಿ ಇದ್ದಲ್ಲಿ ಆ ಭ್ರೂಣ ಏನು ತಯಾರಿ ಮಾಡ್ತೀವಿ, ಆ ಭ್ರೂಣದ್ದು ಕೂಡ ಜೆನೆಟಿಕ್ ಟೆಸ್ಟಿಂಗ್ ಪಿ ಜಿ ಟಿ ಅಂತ ಹೇಳ್ತೀವಿ. ಆ ಪಿ ಜಿ ಟಿ ಕೂಡ ಎಷ್ಟೊಂದು ಜನ ಮುಂಚಿನ ಮಕ್ಕಳಲ್ಲಿ ಜೆನೆಟಿಕ್ ಪ್ರಾಬ್ಲಮಲ್ಲಿ ಮಗು ಎಕ್ಸ್ಪೈರ್ ಆಗಿದ್ದಲ್ಲಿ, ಮಗುವಿನಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಕಂಡು ಬಂದಲ್ಲಿ ಕೂಡ ಅವ್ರಿಗೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಹೆಲ್ದಿ ಪ್ರೆಗ್ನೆನ್ಸಿ ಕೊಡಲಿಕ್ಕೆ ಕೂಡ ನಾವು ಪಿ ಜಿ ಟಿ ಪರೀಕ್ಷೆ ಮಾಡಿಸ್ತೀವಿ. ಕೆಲವೊಬ್ಬರಲ್ಲಿ ಗರ್ಭಕೋಶದ ರಿಲೇಟೆಡ್ ಗರ್ಭಕೋಶದ ಇನ್ಫೆಕ್ಷನ್ ಇರುತ್ತೆ, ಗರ್ಭಕೋಶದಲ್ಲಿ ಗಡ್ಡೆ ಇರ್ತದೆ, ಅಂಥವರಿಗೆ ಲ್ಯಾಪ್ರೋಸ್ಕೋಪಿ ಅಥವಾ ಇಸ್ಟೋಸ್ಕೋಪಿ ಸರ್ಜರಿ ಮಾಡೋದ್ರಿಂದ ಟ್ರೀಟ್ಮೆಂಟಲ್ಲಿ ಸಕ್ಸಸ್ ಸಿಗುತ್ತೆ. ಕೆಲವೊಬ್ಬರಿಗೆ ಇಮ್ಯೂನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಇಮ್ಯೂನ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ, ಆ ಮಗು ಅಥವಾ ಭ್ರೂಣನ ಎಕ್ಸೆಪ್ಟ್ ಮಾಡ್ತಾ ಇರಲ್ಲ, ಅಂಥವರಿಗೆ ಇಮ್ಯೂನೋ ಮಾಡ್ಯುಲೇಟರಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಇಮ್ಯುನಲಾಜಿಕಲ್ ಟ್ರೀಟ್ಮೆಂಟ್. ಈ ಟ್ರೀಟ್ಮೆಂಟ್ ಕೊಡೋದ್ರಿಂದ ಎಷ್ಟೊಂದು ಜನ ಥರ್ಡ್ ಅಟೆಂಪ್ಟ್ ಫೋರ್ತ್ ಅಟೆಂಪ್ಟಲ್ಲಿ ಸಕ್ಸಸ್ ಆಗ್ತಾರೆ. ಬಟ್ ನೀವು ಹೇಳ್ದಂಗೆ ವೆರಿ ಇಂಪಾರ್ಟೆಂಟ್ ಪೇಷಂಟ್ ಕಾನ್ಫಿಡೆನ್ಸ್ ತೊಗೊಳ್ಳೋದು ಅಥವಾ ಪೇಷಂಟಿಗೆ ಧೈರ್ಯ ತುಂಬೋದು ಇಂಪಾರ್ಟೆಂಟ್ ಇರುತ್ತೆ. ಯಾಕೆಂದರೆ ಕೆಲವು ಜನ ಟ್ರೀಟ್ಮೆಂಟೇ ಸಾಕು ಅಂತ ಅಲ್ಲಿಗೆ ನಿಲ್ಲಿಸಿರ್ತಾರೆ, ಬಟ್ 2-3 ವರ್ಷ ಆದಮೇಲೆ ಮತ್ತೆ ಅವರಿಗೆ ಅನಿಸುತ್ತೆ ಇಲ್ಲ ನಾವು ಮಾಡಿಸೋಣ ಅಂತ. ಬಟ್ ಅಷ್ಟೊತ್ತಿಗೆ ಇನ್ನೂ ಡ್ಯಾಮೇಜ್ ಕೂಡ ಆಗಿರುತ್ತೆ ಶರೀರದಲ್ಲಿ, ಅಂಡಾಣು ಆಗಲಿ ಬಿರಿಯಾನು ಆಗಲಿ. ಸೊ ಅದಕ್ಕೇ ಯಾವುದೇ ಪೇಷಂಟ್ ಫೇಲ್ಯೂರ್ ಆದಲ್ಲಿ ಇಮಿಡಿಯೇಟ್ ನಾವು ಎವ್ಯಾಲ್ಯೂಯೇಟ್ ಮಾಡಿ ಏನು ತೊಂದರೆ ಇದೆ ಅಂತ ಕಂಡಿಡಿದಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಸಿಗುವಂಥ ಚಾನ್ಸಸ್ ಇರುತ್ತೆ.
1: ಸರಿಗ ಹಲವಾರು ಬಾರಿ ಚಿಕಿತ್ಸೆ ಪಡೆದು ಫಲಕಾರಿಯಾಗದೆ ಮಾನಸಿಕವಾಗಿ ಕುಗ್ಗಿರುವ ದಂಪತಿಗಳಿರ್ತಾರೆ, ಅಂಥವರಿಗೆ ವೈದ್ಯರ ಮಾತೆ ಒಂದು ದೊಡ್ಡ ಧೈರ್ಯ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ದಂಪತಿಗಳಿಗೆ ತಾವು ನೀಡುವ ಆಶಾದಾಯಕ ಸಂದೇಶ ಅಂದ್ರೆ,
0: ಆತ್ಮೀಯ ಕೇಳುಗರಿಗೆ ನನ್ನ ಕೊನೆಯ ಸಂದೇಶವೇನೆಂದ್ರೆ, ಬಂಜಿತನ ಅನ್ನೋದೇನಿಲ್ಲ, ಒಂದು ವೈದ್ಯಕೀಯ ಸಮಸ್ಯೆ ಅಷ್ಟೇ. ನಾನು ಮುಂಚೆ ಹೇಳಿದಂಗೆ ಇದು ಶಾಪನೂ ಅಲ್ಲ ಪಾಪನೂ ಅಲ್ಲ, ಯಾರೊಬ್ಬರು ನಿಮ್ಮದು ತಪ್ಪು ಅಲ್ಲ. ಇಂದಿನ ವೈದ್ಯಕೀಯ ವಿಜ್ಞಾನ ಇದೆಯಲ್ಲ ಇಷ್ಟೊಂದು ಮುಂದುವರೆದಿದೆ, ಬಹಳಷ್ಟು ಮುಂದುವರೆದಿದೆ. ಆದರೆ ಚಿಕಿತ್ಸೆಯಲ್ಲಿ ಬಹಳ ಸಮಯ ಮುಖ್ಯ, ನಾನು ಮುಂಚೆನೂ ಹೇಳಿದ್ದೀನಿ ಸಮಯ ಬಹಳ ಮುಖ್ಯ. ಆದ್ದರಿಂದ ಮುಜುಗರದಿಂದ ಚಿಕಿತ್ಸೆಗೆ ವಿಳಂಬ ಮಾಡಬೇಡಿ, ಗಂಡ ಹೆಂಡತಿ ಇಬ್ಬರೂ ಒಟ್ಟಾಗಿ ತಜ್ಞರನ್ನು ಸಂಪರ್ಕಿಸಿರಿ. ಪ್ರತಿಯೊಬ್ಬರಿಗೂ ಕೈಗೆಟುಕುವ ಫಲವತ್ತತೆ ಅಥವಾ ಆರೈಕೆ ಅಂತ ಹೇಳ್ತೀವಿ ಫರ್ಟಿಲಿಟಿ ಕೇರ್ ದೊರಬೇಕೆಂಬುದೇ ನಮ್ಮ ಸೆಂಟರ್ ಕೇಲಿ ಫರ್ಟಿಲಿಟಿ ಸೆಂಟರ್ನ ಆಶಯ. ಯಾರೂ ಭರವಸೆ ಕಳೆದುಕೊಳ್ಬೇಡಿ, ಸೈನ್ಸ್ ಈಸ್ ವಿತ್ ಯು ಅಂಡ್ ಎಕ್ಸ್ಪರ್ಟ್ಸ್ ಆಸ್ ಅ ಫ್ರಮ್ ದ ಕೇಲಿ ಫರ್ಟಿಲಿಟಿ ಸೆಂಟರ್ ನಮ್ಮ ಒಂದು ತಂಡ ಸದಾ ನಿಮ್ಮೊಂದಿಗಿದೆ.
2: ನಮಸ್ಕಾರ, ಧನ್ಯವಾದಗಳು.
1: ಸ್ನೇಹಿತರೆ, ಪ್ರತಿ ವರ್ಷ ಜುಲೈ 25ರಂದು ವಿಶ್ವದಾದ್ಯಂತ ವಿಶ್ವ ಐವಿಎಫ್ ದಿನ, ವಿಶ್ವ ಭ್ರೂಣ ವಿಜ್ಞಾನಿಗಳ ದಿನವನ್ನು ಆಚರಿಸಲಾಗುತ್ತೆ. ಈ ದಿನದ ಅಂಗವಾಗಿ ಆಧುನಿಕ ಸಂತಾನೋತ್ಪತ್ತಿ ಚಿಕಿತ್ಸೆ ಆಸೆ ವಿಜ್ಞಾನ ಮತ್ತು ಪೋಷಕರಾಗುವ ಪಯಣ ವಿಷಯದ ಕುರಿತು ಸಮಗ್ರ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು. ವಿಜ್ಞಾನದ ಬೆಳಕಿನಲ್ಲಿ ಸಾವಿರಾರು ಕುಟುಂಬಗಳಿಗೆ ಹೊಸ ಭರವಸೆಯನ್ನ ಮೂಡಿಸ್ತಾ ಬರ್ತಾ ಇರುವಂತಹ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ನ ವೈಜ್ಞಾನಿಕ ನಿರ್ದೇಶಕರಾದಂತಹ ಡಾಕ್ಟರ್ ನಂದೇಶ್ವರ್ ಪಾಟೀಲ್ ಹಾಗೂ ಸಂತಾನೋತ್ಪತ್ತಿ ತಜ್ಞರು ಹಾಗೂ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ ಅಭಿಲಾಷ್ ಇ, ಜೊತೆಗೆ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ನ ಕ್ಲಿನಿಕಲ್ ಎಂಬ್ರಾಲಜಿಸ್ಟ್ ಹಾಗೂ ಜೆಎನ್ಎಂಸಿಯ ಅನಾಟಮಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಎಸ್ ಅವರು. ನಮ್ಮ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿ.
2: ಸೀಸನ್ಸ್ ಚೇಂಜ್ ಬಟ್ ಯುವರ್ ಬ್ರಿಲಿಯನ್ಸ್ ಇಸ್ ಟೈಮ್ಲೆಸ್. PNG brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು.

0: ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳು ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಜಾಹೀರಾತು.
1: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

ಕಾರ್ಯಕ್ರಮದ ಮುಂದಿನ ಗೀತೆ ಅಗರುಡ ಗರಮನ ವೃಷಭ ವಾಹನ ಚಿತ್ರದ್ದು. ವಿಜಯಲಕ್ಷ್ಮಿಯವರು ಕರೆ ಮಾಡಿ ಒಳ್ಳೆ ಗೀತೆ ಪ್ರಸಾರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ವಾಟ್ಸಪ್ ಮೆಸೇಜ್ ಏನೇನು ಹೇಳುತ್ತೆ ನೋಡೋಣ. ರಾಜಶ್ರೀಯರು ಜೈ ಶ್ರೀರಾಮ್, ಜೈ ಜಿನೇಂದ್ರ ಅಂತ ಹೇಳಿದ್ದಾರೆ. ಜೈ ಜೈ ಶ್ರೀರಾಮ್, ಜೈ ಜೈ ಜಿನೇಂದ್ರ. ನಮ್ಮ ಚಂದ್ರಕಾಂತ್ ಬಡ್ಗಾವಿಯವರು ಸರ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅಂತ ತಿಳಿಸಿದ್ದಾರೆ. ಎಸ್ ಸರ್, ನಿಮಗೂ ಕೂಡ ಶುಭ ಮುಂಜಾನೆ. ರಾಯರ ಮಠದಿಂದ ಡವಳಿ ಕುಟುಂಬದವರು ನಮಗೆ ಎಲ್ಲರಿಗೂ ಆಶೀರ್ವಾದ ಕೊಡ್ತಾ, ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ತಿಳಿಸುತ್ತಾ, ವೇಣುಧ್ವನಿಯು ನಮಗೆ ಒಂದು ಗುರು ತರಾನೇ ಅಂತ ಈ ಒಂದು ದೃಷ್ಟಿಯಿಂದ ಇವರು ವೇಣುಧ್ವನಿಗೆ ನೋಡ್ತಾರಲ್ಲ, ಅದಕ್ಕೆ ಧನ್ಯವಾದ ವಿನಾಯಕ್ ಡವಳಿ ಅವರೇ. ಆ್ಯಂಡ್ ಇಡೀ ಡವಳಿ ಕುಟುಂಬ ರಾಯರ ಮಠದಿಂದ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಕಳಿಸ್ತಾ ಇದ್ದಾರೆ. ಆತ್ಮೀಯ ಸ್ನೇಹಿತರೆ, ತಮ್ಮ ಬೇಡಿಕೆಗಳನ್ನ ರಾಯರ ಪಾದದಲ್ಲಿ ಇಟ್ಟು ಬಿಡಿ, ಏಕೆಂದ್ರೆ ಇದ್ದಾರೆ ಅಲ್ಲಿ ಡವಳಿ ಕುಟುಂಬ. ಸೊ ಅಲ್ಲಿಂದ ಪ್ರೀತಿಯಿಂದ ಕೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳು ಲೈನ್ ಅಪ್ ಮಾಡಿಟ್ಟಿದ್ದೇನೆ, ಕೇಳಿ ಮಜಾ ಮಾಡಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

ಕಾರ್ಯಕ್ರಮದ ಬಹಳ ಫೇಮಸ್ ಗೀತೆ ಒಂದು ಬರ್ತಾ ಇದೆ. ಗೀತೆಗಳು ಬಹಳ ಚೆನ್ನಾಗಿ ಬರ್ತಾ ಇದೆ ಅಂತ ನಿಮಗೆ ಪ್ರಮಿಳಾ ಹಂಪನವರವರು ರಾಗಿ ಅಲ್ಲ ಇದು, ಅಕ್ಕಿ ರೊಟ್ಟಿ ತಿನ್ಕೋತ ಬೆಂಗಳೂರಿನಲ್ಲಿ ಕೂತ್ಕೊಂಡ ಗೀತೆಗಳನ್ನ ಕೇಳ್ತಾ ಇದ್ದಾರೆ. ತಾಯಿ ಬೆಳಗಾವಿಯಲ್ಲಿಲ್ಲ, ಇಲ್ಲೆಲ್ಲ ಬಂದಿದ್ದಾರೆ. ರವಿವಾರನೇ ಬಂದಿದ್ರು. ಅದ್ರಗಿಂತ ಮುಂಚೆ ಒಂದು ವಾರ ನಾನು ಅಡಿಗೆ ಮಾಡುದು, ಬರ್ಷನ್ ಘಟ್ಟ ಒರೆಸೋದು, ಬಾಂಡಿ ತಿಕ್ಕಾಕಂತ ನಮ್ಮ ಆಂಟಿ ಬರ್ತಿದ್ ಬಿಡ್ರಿ. ಆದ್ರೆ ಮನಿ ಪಸ್ ಕ್ಲಾಸ್ ಸ್ವಚ್ಛ ಇಡುದು, ಏನು ಬೇಕಾದ್ರೆ ಯೂಟ್ಯೂಬ್ನಾಗ ಸರ್ಚ್ ಮಾಡೋದು, ಅದ್ರಗಿಂತ ಭಾರಿ ಮಾಡೋದು, ಮಜಾ ಮಾಡ್ತೀನಿ ಬಿಡ್ರಿ ನಾನು. ಸೊ ಆತ್ಮೀಯ ಮತ್ತೆ ಯಾರು ಮೆಸೇಜ್ ಮಾಡಿದ ಪೂಜಾ ಅವರು, ಬಹಳ ಚೆನ್ನಾಗಿ ಗೀತೆಗಳು ಬರ್ತಾ ಇದೆ, ಒಳ್ಳೆ ಮಳೆ ಆಗ್ತಾ ಇದೆ ಅಲ್ಲ ನಮ್ಮ ಬೆಳಗಾವಿಯಲ್ಲಿ. ಎಸ್ ಫುಲ್ ಒದ್ದೆ ಆಗಿನ್ರಿ ನಾನು, ಎಷ್ಟು ಜಾಕೆಟ್ ಹಾಕೊಂಡ್ರೂ ನೀರು ಹೋಗುದ, ಒಳಗೆ ನುಗ್ಗುದ, ಒದ್ದೆ ಮಾಡುದ. ಹಾಡನ್ನ ಕೇಳಿ ಮಜಾ ಮಾಡಿ.

ಆಹಾ, ಎಲ್ಲ ಗೀತೆಗಳು ಸೂಪರ್ ಆಗಿವೆ ಅಂತ ತಿಳಿಸ್ತಾ ಇದ್ದಾರೆ ವಿಜಯಕುಮಾರ್ ಬಸ್ಮೆಯವರು. ಅವರಿಗೂ ಧನ್ಯವಾದ. ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳ್ತಿರಲ್ಲ ಆತ್ಮೀಯರೇ, ಅದಕ್ಕೆ ಧನ್ಯವಾದ. ಅದರೊಂದಿಗೆ ಕಾಳಜಿ ತಗೋರಿ, ಜೋರು ಮಳೆಯಲ್ಲಿ ಯಾಕೆ ಬರ್ತೀರಾ? ಅಲ್ಲ, ಬರುವುದಲ್ಲ ಅಂದರೆ ರಜೆ ಹಾಕೋಕ್ಕಾಗೋದಿಲ್ಲ, ಏಕೆಂದರೆ ರೇಡಿಯೋಗೆ ರಜೆ ಇರುವುದಿಲ್ಲ. ಆದರೆ ಹೌದು, ನಿಮಗೋಸ್ಕರ ಮನೋರಂಜನಾತ್ಮಕ ಕಾರ್ಯಕ್ರಮ ಮಾತ್ರ ಕಂಟಿನ್ಯೂ ಆಗಿರುತ್ತೆ ಪೂಜಾ ಅವರೇ. ಎಸ್, ಬೆಳಗಾವಿಯಲ್ಲಿ ಉತ್ತಮ ಮಳೆ ಬರ್ತಾ ಇದೆ, ನಮಗೆ ಅಷ್ಟೇ ಸಂತೋಷ. ಅದೇ ಒಂದು ರಿಕ್ವೆಸ್ಟು, ಮಳೆ ಬರ್ತಾ ಇದೆ ಅಂತ ನೀರು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಆತ್ಮೀಯ ಸ್ನೇಹಿತರೆ, ಏಕೆಂದರೆ ಆ ನೀರು ವೇಸ್ಟ್ ಮಾಡೋದು ನೋಡಿದ್ರೆ ಫುಲ್ ಕೋಪ ಆಗುತ್ತೆ ನನಗೆ. ಹೌದ್ರಿಪ್ಪ, ಅದು ಒಂದೇ ವಿಷಯಕ್ಕೆ ನನಗೆ ಭಾಳ ಕೋಪ ಆಗುತ್ತೆ. ನೀರು ಒಂದು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಆತ್ಮೀಯ ಸ್ನೇಹಿತರೆ. ಜಸ್ಟ್ ಒಂದು ತಿಂಗಳ ಹಿಂದೆ ಪರಿಸ್ಥಿತಿನೇ ಡಿಫ್ರೆಂಟ್ ಇತ್ತು, ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿತ್ತು ಮಳೆರಾಯ. ಮಳೆರಾಯನ ಕೃಪೆ ಆಯಿತು ಆತ್ಮೀಯ ಸ್ನೇಹಿತರೆ. ಆದರೆ ಆ್ಯಕ್ಚುಲಾಗಿ ನೋಡಲಿಕ್ಕೆ ಹೋದರೆ ಗೊತ್ತಿರಬಹುದು ಬಹಳಷ್ಟು ಜನರಿಗೆ, ಸಮಸ್ಯೆ ಭಾಳ ಭಾಳ ಗಂಭೀರವಾಗಿತ್ತು ನೀರಿಂದು. ಸೊ ಅಂಥ ಸಂದರ್ಭದಲ್ಲಿ ಮಳೆರಾಯನ ಕೃಪೆ ಆಗಿ, ಉತ್ತಮ ಮಳೆ ಆಗಿ, ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಏನಂತಾರೆ ಅದು ನೀರಿನ ಪ್ರಮಾಣ ತುಂಬಿದೆ. ಸೊ ಆತ್ಮೀಯ ಸ್ನೇಹಿತರು, ಯು ಕ್ಯಾನ್ ಡೆಫಿನೆಟ್ಲಿ ಡೂ ಒನ್ ಥಿಂಗ್. ಏನಂದರೆ, ನೀವು ಆ ಒಂದು ನೀರು ವೇಸ್ಟ್ ಮಾಡಲಾರದೆ ಆರಾಮ್ಸೆ ಬಳಸ್ರಿ ದಯವಿಟ್ಟು. ಏಕೆಂದರೆ ಅದರಿಂದ ನನಗೆ ಆದಷ್ಟು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಕೀ ಹೇಳೋದು. ಏಕೆಂದರೆ ನಾನು ನೋಡ್ತೇನೆ ನೀರು ಯಾವತ್ತು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ. ಅದು ಒಂದು ವಾರ ಎರಡು ವಾರ ಹಂಗೆ ಮಾಡ್ತಾರೆ. ಆಮೇಲೆ ಒಮ್ಮೆ ಮಳೆ ಸ್ಟಾರ್ಟ್ ಆತಂದ್ರೆ ನೆಡ್ರಿಯೋ ಹುರ್ಯೋ ಹುರ್ಯೋ ಅಂತ ಮತ್ತೆ ಯಥಾರಾಜ ತಥಾ ಪ್ರಜಾ ಆಗಿಬಿಡುತ್ತೆ. ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಒಂದು ಒಳ್ಳೆ ಗೀತೆ ಬರ್ತಾ ಇದೆ, ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ದಸ್ ಇಸ್ ನಿಮ್ಮ ಒಂದಿಗೆ ನಾವು ಹಳೆ ಹೊಸ ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳನ್ನು ನಾನು ಸಂಗ್ರಹಿಸಿ ಇಟ್ಟಿದ್ದೇನೆ, ಅದನ್ನು ಕೇಳಿ ಎಂಜಾಯ್ ಮಾಡಿ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಹಾಡನ್ನು ಕೇಳಿ ಮಜಾ ಮಾಡಿ.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
0: ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೇನೆ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: scelta godella.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: ಕಾರ್ಯಕ್ರಮದ ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳ್ತಾ ಎಂಜಾಯ್ ಮಾಡಿದ್ರಲ್ಲ. ಕಾರ್ಯಕ್ರಮದ ಮುಂದಿನ ಹಾಡು ಒಂದು ಹಳೆ ಗೀತೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು ಒಂದು ಹಳೆ ಒಂದು ಹೊಸ ಫ್ಯಾಷನ್ ನಲ್ಲಿ ಬರ್ತಾ ಇರುತ್ತೆ. ಅದನ್ನ ಕೇಳಿ ಅಂತ ಹೇಳಿದೆ, ಅದಕ್ಕೆ ತಕ್ಕಂತೆ ತಾವು ಕೇಳ್ತಾ ಇದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ವಿಚ್ ಇಸ್ ಒಂದು ಹಳೆ ಗೀತೆ, ಬೆಳ್ಳಿ ಮೂಡಿತು. ಎಸ್, ಈ ಬೆಳ್ಳಿ ಮೋಡದ ಡಿಫ್ರೆಂಟ್ ಐತಿ, ಬೆಳ್ಳಿ ಮೂಡಿತೋ ಅದಲ್ಲ, ಇದು ಬೆಳ್ಳಿ ಮೂಡದ ಅನ್ನೋ ಒಂದು ಹಾಡು. ಬನ್ನಿ ವಾಟ್ಸಪ್ ಮೆಸೇಜ್ ಏನೇನು ಹೇಳುತ್ತೆ ನೋಡೋಣ. ಸೊ ಆತ್ಮೀಯ ಸ್ನೇಹಿತರೆ, ಉತ್ತಮ ಗೀತೆಗಳನ್ನ ನೀವು ಪ್ರಸಾರ ಮಾಡ್ತಾ ಇದ್ದೀರಾ ಮಂಜುನಾಥ್ ಅವರೇ ಅಂತ ಪ್ರಕಾಶ್ ಅವರು ಮೆಸೇಜನ್ನು ಮಾಡಿದ್ದಾರೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀರಿನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಆ ಕೋಪ ತೋರಿಸಿದ್ರೆ ನಮಗೂ ಅರ್ಥ ಆಗುತ್ತೆ, ನೀರು ವೇಸ್ಟ್ ಮಾಡಿದರೆ ಬಹಳ ಜಾಸ್ತಿ ಕೋಪ ನಮಗೂ ಬರುತ್ತೆ. ಏನು ಮಾಡೋದು ಪ್ರಕಾಶ್ ಅವರೇ, ನಮ್ಮ ಜೀವನದಲ್ಲಿ ನಾವು ನನ್ನ ಒಂದು ಈ ರೇಡಿಯೋ ಮಾಧ್ಯಮದಿಂದ ಎಷ್ಟು ಆಗುತ್ತಷ್ಟು ಹೇಳ್ಕೋತ ಹೋಗ್ತೇನೆ ನಾನು, ಬೇಡ ವೇಸ್ಟ್ ಮಾಡಬೇಡ್ರಿ ವೇಸ್ಟ್ ಮಾಡಬೇಡ್ರಿ ಅಂತ. ಸೊ ಆತ್ಮೀಯ ಸ್ನೇಹಿತರೆ, ಅದು ನನ್ನ ಜವಾಬ್ದಾರಿ, ಅದು ನಾನು ಮಾಡ್ತೇನೆ. ಕೇಳೋ ಮುಖಾಂತರ ಯಾರು ಒಬ್ಬರು ನೀರು ವೇಸ್ಟ್ ಮಾಡಿಲ್ಲ ಅಂದರೆ ಸಾಕು. ಎಸ್ ಆತ್ಮೀಯ ಸ್ನೇಹಿತರೆ, ಯಾವ ದಿನ ನೀವು ಒಂದು ಕೊಡ ನೀರನ್ನು ತೊಗೊಂಡು ಬರ್ತೀರ ಆವಾಗ ನೀವು ನೀರು ಒಂದು ಹನಿನೂ ವೇಸ್ಟ್ ಮಾಡೋದಿಲ್ಲ. ಮಳೆ ರಾಯನ ಕೃಪೆ ಆಗಿದೆ ನಮ್ಮ ಕುಂದಾನಗರಿ ಬೆಳಗಾವಿಯಲ್ಲಿ, ಹಂಗಂತ ಹೇಳಿ ನೀರು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೋಗಬೇಡಿ ಆತ್ಮೀಯ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಷಯ, ನಿಮ್ಮ ಕೆಲಸ ಮಾಡೋ ಕ್ಷೇತ್ರದಲ್ಲಿ ಇರಬಹುದು, ಶಾಲೆ ಕಾಲೇಜ್ ಇರಬಹುದು, ಅಲ್ಲಿ ಬಳಸೋ ನೀವು ಬಾತ್ರೂಮ್ ಟಾಯ್ಲೆಟ್ ಏನಾದರೂ ಲೀಕ್ ಆಗ್ತಾ ಇದೆ ಅಂದರೆ ತಕ್ಷಣ ಅಲ್ಲಿರೋ ಅಧಿಕಾರಿಗಳನ್ನು ತಿಳಿಸಿ. ಏಕೆಂದರೆ ಅಲ್ಲಿ ನೀರು ಬೇರೆ, ನಮ್ಮ ಮನೆ ನೀರು ಬೇರೆ ಇರುವುದಿಲ್ಲ. ನಿಮ್ಮ ಓಣಿಯಲ್ಲಿರುವ ಏನಾದರೂ ಬೋರಿನ ನಳ ಲೀಕ್ ಆಗ್ತಾ ಇದೆ, ನಿಮ್ಮ ಮನೆಯಲ್ಲಿ ನಳ ಲೀಕ್ ಆಗ್ತಾ ಇದೆ ಅಂದರೆ ದಯವಿಟ್ಟು ಅದನ್ನು ತಕ್ಷಣ ರಿಪೇರ್ ಮಾಡಿಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಒಂದೊಂದು ಹನಿ ನೀರು ಟಪ್ ಟಪ್ ಟಪ್ ಟಪ್ ಬೀಳ್ತದೆ ನೋಡ್ರಿ, ಹಂಗೆ ಜೀವ ಬೆಳ್ಕೋತ ಹೋದಂಗ್ರಿ. ಜೀವ ಕೊಡೋ ಈ ನೀರು ಉಳಿಸಿ, ಇದೆಷ್ಟೇ ರಿಕ್ವೆಸ್ಟು. ಆಯ್ತಾ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಒಂದೊಳ್ಳೆ ಗೀತೆ, ಬೆಳ್ಳಿ ಮೂಡದ ಅನ್ನೋ ಒಂದು ಹಾಡು ಕೇಳಿ ಮಜಾ ಮಾಡಿ. ಇದು ಶುಭ ಶುಭ ಶುಭ ಮಂಗಳವಾರದ ಸ್ಪೆಷಲ್, ಜುಲೈ 28, 7th month, 28th day, ಶುಭ ಮಂಗಳವಾರದ ಸ್ಪೆಷಲ್ ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಗೀತೆ, ಒಂದು ಹೊಸ ಗೀತೆ ಪ್ರಸಾರ ಮಾಡುತ್ತಾ ಇರುತ್ತೇನೆ. ಕೇಳ್ತಾ ಎಂಜಾಯ್ ಮಾಡಿ, ಹಾಡನ್ನು ಕೇಳಿ ಮಜಾ ಮಾಡಿ.

0: ಎಲ್ಲ ಗೀತೆಗಳು ಅದ್ಭುತ ಸೂಪರ್ ಆಗಿದೆ ಅಂತ ನಮ್ಮ ರಾಜೇಶ್ ಅವರು ತಿಳಿಸ್ತಾ ಇದಾರೆ. ಅಂಡ್ ಈಗ ಜಸ್ಟ್ ಪ್ರಸಾರ ಆಯ್ತು ನೋಡ್ರಿ, ಅದು ಅವರಿಗೆ ಬಹಳ ಇಷ್ಟವಾದ ಗೀತೆ ಅಂತ ಹೇಳಿದರು. ತಾವು ಪ್ರೀತಿಯಿಂದ ಕೇಳ್ತಿರಲ್ಲ ರಾಜೇಶ್ ಅವರೇ, ಅದಕ್ಕೆ ಧನ್ಯವಾದ. ಹಾಗೆ ಅಕ್ಷತಾ ಮೆಸೇಜ್ ಮಾಡಿದ್ದಾರೆ, ನೀರಿನ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ, ಹೊತ್ಕೊಂಡು ಬರಬೇಕು, ನೀರು ವೇಸ್ಟ್ ಮಾಡೋಂಗಿಲ್ಲ ನಾವು. ಎಸ್ ಆತ್ಮೀಯರೇ, ದಯವಿಟ್ಟು ನೀರು ನೀವು ಒಂದು ಸಲ ಕೊಡಯಿಂದ ತುಂಬಿಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ ಆ ನೀರಿನ ಕಷ್ಟ. ತದನಂತರ ಒಂದು ಹನಿನೂ ನೀವು ವೇಸ್ಟ್ ಮಾಡೋದಿಲ್ಲ. ಕಾರ್ಯಕ್ರಮದಲ್ಲಿ ಮುಂದಿನ ಹಳೆಯ ಗೀತೆ ರೆಡಿಯಾಗಿದೆ, ಬನ್ನಿ ಕೇಳಿ ಮಜಾ ಮಾಡಿ. ಆದರೆ ಅದರಿಗಿಂತ ಮುಂಚೆ ಒಂದು ಜಾಹೀರಾತು.
1: ಶ್ರವಣದಾನ, ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ, ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ಒಟ್ಟಿ ಹಾಡ ನಮ್ಮ ಸೈಮನ್ ಅವರು ರಿಕ್ವೆಸ್ಟ್ ಮಾಡಿದ್ರು, ನನಗೆ ಅವಾಗಿಂದ ತಲೆಯಾಗಿ ಓಡ್ತಿತ್ತು ಇದನ್ನು ಒಂದು ಸಲ ಹಳೆ ಹೊಸ ಕಾಂಬಿನೇಷನ್ನಲ್ಲಿ ಪ್ರಸಾರ ಮಾಡೋಣಂತ. ಕಾಡು ಕುದುರೆ ಕೇಳಿ ಮಜಾ ಮಾಡಿದ್ರಲ್ಲ, ಈಗ ಹೊಸ ಆಗಿತ್ತು ಆಗಿದೆ. ವಿಜಯ್ ಸ್ವರ ವಿಜಯ್ ವಿಜಯ್ ಪ್ರಕಾಶ್ ಸರ್ ಅವರ ಧ್ವನಿಯಲ್ಲಿ ಅಲ್ಲಾಡ್ಸ್ ಅಲ್ಲಾಡ್ಸ್ ಅಲ್ಲಾಡ್ಸ್.

0: ನಾವಿರೋದು ಹೀಗೆ.
1: ಹೌದು ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಕಾರ್ಯಕ್ರಮದ ಮುಂದಿನ ಹಳೆ ಗೀತೆ ಕೇಳಿ ಮಜಾ ಮಾಡಿ ಸಿಸ್ನ ಮುಂದಿಗೆ ನಾವು ಹಳೆ ಹೊಸ ಸ್ಪೆಷಲ್ ಕಾರ್ಯಕ್ರಮ, ಹಳೆ ಹೊಸ ಗೀತೆಗಳ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ಈ ಗೀತೆ ಆದ ತಕ್ಷಣ ಬರ್ತಾ ಇದೆ, ಅಪ್ಪ ಐ ಲವ್ ಯು ಅಪ್ಪ. ಕಾರ್ಯಕ್ರಮದಲ್ಲಿ ಆತ್ಮೀಯರೇ, ಇವತ್ತಿನ ದಿನದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹವಾಮಾನ ವರದಿ. ಇದು ಶುಭ ಮಂಗಳವಾರ 28 ಜುಲೈ 2026 ಹವಾಮಾನ ವರದಿ. ಗರಿಷ್ಠ ತಾಪಮಾನ 25.0°C, ಕನಿಷ್ಠ ತಾಪಮಾನ 21.0°C. ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಹಲವು ಸ್ಥಳಗಳಲ್ಲಿ ಮಳೆಯಾಗುವ ಬಹಳಷ್ಟು ಸಾಧ್ಯತೆಗಳಿವೆ. ಆಧಾರ ಹವಾಮಾನ ಇಲಾಖೆ ಬೆಂಗಳೂರು. ನೋಡಿ ಸ್ವಾಮಿ, ನಾವಿರೋದು ಹೀಗೆ ಕೇಳಿ ಮಜಾ ಮಾಡಿ.

0: ಏನಾ ಇಲ್ಲಿ ಯಾಕೆ ಬಂದೆ?
1: ನಮಸ್ಕಾರ. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲಿ ಕೂತ್ಕೊಂಡು ಕತ್ತೆ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು ನಿನ್ ಧ್ಯೇಯ ಏನು?
2: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ ಗಿರಿ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ ಅಷ್ಟೇ.
3: ಪ್ರೆಸಿಡೆಂಟ್.

ಅಪ್ಪ ಐ ಲವ್ ಯು ಪಾ ಅನುರಾಧ ಭಟ್ ಅವರ ಸುಮಧುರವಾದ ಧ್ವನಿಯಲ್ಲಿ ಬರ್ತಾ ಇದೆ ಚೌಕಾ ಚಿತ್ರದ್ದು. ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದ ಗೀತೆಗಳು ಸೂಪರ್ ಆಗಿ ಬರ್ತಾ ಇದೆ ಅಂತ ಕೃತಿಕಾ ಅವರು ಮೆಸೇಜ್ ಮಾಡಿದ್ದಾರೆ. ನೀವು ಪ್ರೀತಿಯಿಂದ ಕೇಳ್ತೀರಾ, ಸಮಯ ಕೊಟ್ಟು ಅದಕ್ಕೆ ನಾನು ಧನ್ಯವಾದ. ಮತ್ತೆ ಮತ್ತೆ ಹೇಳುವೆ, ಹಾಡನ್ನ ಕೇಳಿ ಮಜಾ ಮಾಡಿ.

Right, right. ರೈಟ್ ರೈಟ್ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಗೀತೆಯನ್ನ ಕೇಳೋಣ. ಬೆಂಕಿಯಲ್ಲಿ ಅರಳಿದ ಹೌದು ಚಿತ್ರದ್ದು ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಮುಂದೆ ಬನ್ನಿ. ರೈಟ್ ರೈಟ್ ಮುಂದೆ ಬನ್ನಿ ಕೇಳಿ ಮಜಾ ಮಾಡಿ. ವಾಟ್ಸಪ್ ಮೆಸೇಜ್ ಏನು ಹೇಳುತ್ತೆ ನೋಡೋಣ. ಎಲ್ಲ ಗೀತೆ ಸೂಪರ್. ನಮ್ಮ ತಂದೆಯವರ ನೆನಪಾಯಿತು. ಎಸ್, ನನಗೆ ಅರ್ಥ ಆಗುತ್ತೆ. ರಾಜೇಶ್ ಅವರೇ ಬನ್ನಿ ಕಾರ್ಯಕ್ರಮದಲ್ಲಿ. ಮುಂದೆ ಹೋಗೋಣ, ಗೀತೆ ಕೇಳೋಣ, ಮುಂದೆ ಬನ್ನಿ.

ಕಾರ್ಯಕ್ರಮ ಮುಗಿಸುವ ಸಮಯ ಬಂತು. ಕಾರ್ಯಕ್ರಮದ ಕೊನೆ ಗೀತೆ ಆತ್ಮೀಯ ಸ್ನೇಹಿತರೆ, ಈ ಗೀತೆ ಆಗಿದೆ ಶ್ರೀನಾಥ್ ಅವರದು ಮಾನಸ ಸರೋವರ ಚಿತ್ರದ್ದು ಟೈಟಲ್ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ ಇವತ್ತಿನ ಈ ಶುಭ ಮಂಗಳವಾರದ ಹಳೆಯ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮವನ್ನ. ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಲಭೋ ಲಭೋ ಬದೇ ಪೈಲ ಏನಾರ ಆಯು ಹವ ನಂತರ ಕಾಯ್ ಪಾಯ್ದೆ ದಿನಕ್ಕೆ ಗಾವ್ತೀರಿ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಕೋತ್ರಾ ಜಿಂದಗಿ ಮೇ ವೋ ಖಲಾಸ್, ಗುರು ಹಿರಿಯರು ಹೇಳಿರುವ ಮಾತು ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದೆ ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ, ನಿಮ್ಮ ಕಡೆ ಏನೇನಿದೆ? ತುತ್ತನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು, ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು. ಅಂಥ ಕೆಲಸ ಮಾಡ್ರಿ, ಒಳ್ಳೆ ಕೆಲಸ ಈಗ ಇವತ್ತ ಸದ್ಯಕ್ಕೆ ಮಾಡ್ರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಣವ, ಛೈ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡವ ಮಾತಾಡಿ ಮರ್ತಿರ್ತಾನೋ, ಕೇಳವ ನೆನಪಿಟ್ಕೊಂಡು ಕೊರಗ್ತಿರ್ತಾನೋ. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ಸಂಸ್ಕೃತಿ ಸಂಭ್ರಮ, ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಶಿಕ್ಷಣ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಸಾಕಷ್ಟು ಸಾಧನೆಗೈದಿರುವ ಸಾಧಕರನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮವಿದು. ನಿಮ್ಮೊಂದಿಗೆ ನಾನು ಅನುಪಮ. ಇಂದು ವೃತ್ತಿಯಿಂದ ಉಪನ್ಯಾಸಕರಾಗಿ 2009 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳಗಾವಿಯಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಆರಂಭಿಸಿ, ಹಾಗೆಯೇ ಹುಕ್ಕೇರಿ, ಕೆಕೆ ಕೊಪ್ಪ ಕಾಲೇಜುಗಳಲ್ಲಿ ಸೇವೆಯನ್ನ ಸಲ್ಲಿಸುತ್ತಾ, ಪ್ರಸ್ತುತ ಖಾನಾಪುರ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಅಡಿವೆಪ್ಪ ಬ ಇಟಗಿಯವರು ನಮ್ಮೊಂದಿಗಿದ್ದಾರೆ. ಜೊತೆಗೆ ಇವರು ಸಾಹಿತ್ಯಾಸಕರು, ಸಾಹಿತಿಗಳು ಮತ್ತು ಕವಿಗಳು ಕೂಡ. ತಮ್ಮ ಭಾಷಣ, ಪ್ರಬಂಧ ಮಂಡನೆ ಹಾಗೂ ಸಂಘಟನೆಯಿಂದ ಸಾರಸತ್ವ ಲೋಕದಲ್ಲಿ ಹೆಸರಾದವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಕೇಳುಗರಿಗೆ ನಮಸ್ಕಾರ.
0: ಸರ್, ಈಗ ನೀವು ಒಬ್ಬ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ, ಜೊತೆಗೆ ಸಾಹಿತ್ಯ ಅನ್ನೋದು ಕೂಡ ನಿಮ್ಮ ಒಂದು ಆಸಕ್ತಿಯ ವಿಷಯ. ಹಾಗಿದ್ರೆ ಇದು ನಿಮ್ಗೆ ಸಾಹಿತ್ಯದಲ್ಲಿ ಆಸಕ್ತಿ ಅನ್ನೋದು ಮೊದಲಿಗೆ ಇತ್ತ ಅಥವಾ ಈಗ ಪ್ರಾಧ್ಯಾಪಕರಾದ ಮೇಲೆ, ಶಿಕ್ಷಣ ಕ್ಷೇತ್ರಕ್ಕೆ ಬಂದ ಮೇಲೆ ಇದು ಬೆಳೀತಾ?
1: ಸಾಹಿತ್ಯದ ಆಸಕ್ತಿ ಬಹುಶಃ ನಾವು ಡಿಗ್ರಿ ಓದುವ ಹಂತದಲ್ಲಿ ನಮ್ಗೆ ಬೆಳೀತಾ ಹೋಯ್ತು. ಆದ್ರೆ ಅದಕ್ಕೆಲ್ಲ ಹಿನ್ನೆಲೆ ನಮ್ಮೂರಿನ ಗ್ರಾಮ ಸಂಸ್ಕೃತಿ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ನಡೆಯುವಂತ ಕೆಲವೊಂದು ಸಾಮಾಜಿಕ ನಾಟಕಗಳು, ಸಂಗ್ಯಾಬಾಳಂತ ನಾಟಕಗಳು, ಶ್ರೀಕೃಷ್ಣ ಪಾರಿಜಾತ, ಜೊತೆಗೆ ಹೆಚ್ಚು ನಮ್ಮಲ್ಲಿ ಸಂಗ್ಯಾಬಾಳೆ ನಾಟಕ ಭಾಳ ಪದೇ ಪದೇ ನಡೀತಾ ಇದ್ದು, ಅವುಗಳನ್ನ ಹಾಡು ಕೇಳ್ತಾ ಕೇಳ್ತಾ ನಮಗೇನು ವಿಚಾರ ಬರ್ತಾ ಇತ್ತು ಅಂದ್ರೆ, ಇವು ಓದುವಾಗಿದ್ದು ಅವನ್ನೆಲ್ಲ ರೀಪ್ಲೇಸ್ ಆಗ್ತಿತ್ತು ನಮಗೆ. ಎಷ್ಟು ಬೆಳೆತನಕ ಇವರು ಹೆಬ್ಬಟ್ಟಿನ ಜನ, ಎಷ್ಟು ಚಂದ ಹಾಡ್ತಾರೆ ಇವರು, ಯಾಕೆ ಎಷ್ಟು ಪಂಡಿತ ಎಷ್ಟು ಬಂತು ಇವ್ರದ ಅಂತ ನಮ್ಗೆ ಪ್ರಶ್ನೆ ಬರ್ತಿತ್ತು. ನಾವ್ಯಾಕೆ ಓದುಗರಾಗಿ ಒಂದು ಹಾಡನ್ನು ಯಾಕೆ ಬರೀಬಾರ್ದು, ಇಷ್ಟೆಲ್ಲ ಹೆಬ್ಬಟ್ಟಿನ ಜನ ಹಾಡ್ತಾರೆ. ನೆನಪಿಗೆ ತರಬೇಕಂದ್ರೆ ನಮ್ಮಲ್ಲಿ ಶಾಂತಮ್ಮ ಅಂತೇಳಿ ಒಬ್ಬ ಮಹಿಳೆ ಇದ್ಳು. ಇಡೀ ಸಂಗ್ಯಾಬಾಳೆ ನಾಟಕದಲ್ಲಿ ಬಹಳಷ್ಟು ಸೌರ್ಯವಾದಂತ ಒಂದು ಪಾತ್ರ ಅಂದ್ರೆ ಈರಣ್ಣನ ಪಾತ್ರ, ಗಂಗಣ್ಣ ಹಸ್ಬೆಂಡ್. ಆ ಪಾತ್ರವನ್ನು ಅವಳು ಕೂಲಿ ಮಾಡುವಂತವಳು ಮಹಿಳೆಗೆ, ಈ ಶೇಂಗಾ ಹರಿಯುವಾಗ, ಹತ್ತಿ ಬಿಡಿಸುವಾಗ ಆಕೆ ಫಲದಲ್ಲಿ ಹಾಡ್ತಾ ಇದ್ದಳು. ನಮ್ಗದು ಸ್ಫೂರ್ತಿ ಆಗ್ತಿತ್ತು, ಇಂಥ ಮಹಿಳೆಯರು ಹಾಡ್ತಾರೆ, ನಾವು ಓದು ಬರೋ ಬಲ್ಲವರು ಯಾಕಿಲ್ಲ ಅಂತೇಳಿ. ಇದು ಒಂದು ಪ್ರೇರಣೆ ನಮ್ಗೆ, ಏನಾದರೂ ಮಾಡಬೇಕು ಅನ್ನೋ ಆಸಕ್ತಿ ಹುಟ್ಟಿತು. ಹಿಂಗೆ ನಮ್ಮ ಗ್ರಾಮೀಣ ಇಂಥ ಪ್ರತಿಭೆಗಳಿದ್ದಾವೆ, ನಾವು ಯಾಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ನಾವು ಬೇರೆ ತರಗತಿ ಇದ್ದಾಗ ಓದುವಾಗ ಪಾಶ್ಚಾತ್ಯ ಕಾವ್ಯಮಾಷೆ ಮತ್ತು ಭಾರತೀಯ ಕಾವ್ಯಮಾಷೆಗಳು ಬರ್ತವೆ. ಅವುಗಳು ನಾವು ಲಿಂಗರಾಜ ಕಾಲೇಜಿನಲ್ಲಿ ಓದ್ತಾ ಇರೋದ್ರಿಂದ ಅವತ್ತು ಭಾಳ ಒಳ್ಳೊಳ್ಳೆ ಉಪನ್ಯಾಸಕರು ನಮಗೆ ದೊರೆತಿದ್ದು ನಮ್ಮ ಭಾಗ್ಯ. ಡಾಕ್ಟರ್ ಬಸವರಾಜ್ ಜಗಜಂಪಿ ಸರ್, ಹಾಗೆ ಡಾಕ್ಟರ್ ಕೆ ಆರ್ ಸಿದ್ಧಗಂಗಾ ಮೇಡಮ್ ಅವರು, ಹಾಗೆ ಎಮ್ ಎಸ್ ಇಂಚಲ್ ಸರ್ ಅವರು, ಇವರೆಲ್ಲ ನಮಗೆ ಪ್ರೇರಣೆ. ಅವರು ಕವಿತೆ ಹೇಳುವಾಗ, ಅವರು ವಿಶ್ಲೇಷಣೆ ಮಾಡುವಾಗ ನಮಗೆ ಭಾಳ ಮನಸ್ಸಿಗೆ ತಾಕ್ತಾ ಇದ್ದವು ಅಷ್ಟೆ. ಹಾಗೆ ನಾವು ಕೇಳಿದ್ರಂತ ನಮ್ಮ ಜೊತೆ ನಮ್ಮ ಗೆಳೆಯ ಸ್ನೇಹಿತರಿದ್ದರು, ಅವರು ಲಿಂಗರಾಜ್ ಗಳಗಿ ಅಂತೇಳಿ, ಇವತ್ತು ಪೊಲೀಸ್ ವೃತ್ತಿ ಮಾಡ್ತಾ ಇದ್ದಾರೆ ಅವರು. ಜೊತೆಗೆ ವೀರಭದ್ರಗೌಡ ಪಾಟೀಲ್ ಅಂತೇಳಿ ಅವರು ಜಾಬ್ ಮಾಡ್ತಾ ಇದ್ದಾರೆ. ಈ ಮೂರು ಜನ ನಾವು ಕವಿತೆಗಳನ್ನು ಬರಿತಾ ಇದ್ದು. ಕವಿತೆಗಳು ಹೆಂಗಂದ್ರೆ ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ನಮ್ಮಲ್ಲಿನೇ ಅದನ್ನ ಬರೆಯೋದು, ಮತ್ತ ನಮ್ಮ ಸಿದ್ಧಗಂಗಾ ಮೇಡಮ್ ತೋರಿಸೋದು, ನಂತರ ನಮ್ಮ ಜಗಜಂಪಿ ಸರ್ಗೆ ತೋರಿಸ್ತಾ ಇದ್ದು. ಅವ್ರು ನಮ್ಮನ್ನ ಬೆನ್ನ ತಟ್ತಿದ್ರು, ಇಲ್ಲ ಹೀಗೆ ಹೀಗೆ ಬರಿಬೇಕು, ಹೇಗೆ ಎಫೆಕ್ಟ್ ಆಗ್ಬೇಕು, ನಿಮ್ ಕವಿತೆ ಎಫೆಕ್ಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಿದ್ರು. ಸಿದ್ಧಗಂಗಾ ಮೇಡಮ್ ಅವರು ಮತ್ತು ಲಿಂಗರಾಜ್ ಕಾಲೇಜಿನಲ್ಲಿ ವಾರ್ಷಿಕ ಒಂದು ಮ್ಯಾಗಜಿನ್ ಬರ್ತಿತ್ತು, ಅದರಲ್ಲಿ ನಮ್ಮ ಕವಿತೆಗಳು ಸೆಲೆಕ್ಟ್ ಆಗ್ತಿದ್ದು. ನಾವೇನು ನಮ್ಮ ಬಗ್ಗೆ ಕಳೆ ಕಳೆ ಇಟ್ಟು ಮಾಡಿದಾರಂತ ಹಾಗೇನಲ್ಲದ, ಮತ್ ಚರ್ಚಿಸಿದಾಗ ಸಣ್ಣ ಚುಟುಕುಗಳು ಬಹುಶಃ ಅಲ್ಲಿ ಮ್ಯಾಗಜಿನ್ ಬರೋದ್ರಿಂದ ಅವಾಗ ನಮಗೆ ನಮ್ಮ ಗೆಳೆಯರಾಗಲಿ ಇತರೆ ಉಪನ್ಯಾಸಕರಾಗಲಿ ಪ್ರೇರಣೆ ನೀಡ್ತಾ ಬಂದರು, ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ, ನೀ ಬರಿಬೇಕು ಅಂತ. ಆಮೇಲೆ ನಾವೇನು ಅವಾಗ ಬೆನ್ನತ್ತಿ ಹೋದವರಲ್ಲ, ಆದರೂ ಕವಿತೆಗಳನ್ನು ಬರಿಬೇಕಾದ್ರೆ ನನ್ನ ದೃಷ್ಟಿಯಲ್ಲಿ ಕವಿ ಅಂದ್ರೆ ಒಬ್ಬ ಹುಚ್ಚು ಕಲ್ಪನೆಗಳ ಜಾಣ ಅಂತ ಕರಿತೀನಿ ನಾನು ಏನೋ ಒಂದು, ಆದರೆ ಮನಸ್ಸನ್ನು ಅತ್ರಾಗನೆ ತಲ್ಲೀನವಾಗಿ ಮಾಡ್ತೀವಿ, ಅದರಿಂದ ಹೊರಗೆ ಬರೋದು ಒಂದಿಷ್ಟು ಕಷ್ಟ, ಅದನ್ನು ನಾ ಭಾಳ ಎದುರಿಸಿದ್ದೀನಿ. ಹಾಗಾಗಿ ಇನ್ನು ನಮ್ಮ ಮುಂದಿನ ಓದಿಗೆ ಇದು ಪರ್ಸೆಂಟೇಜ್ಗದು ಎಫೆಕ್ಟ್ ಆಗ್ತದೆ ಅಂತೇಳಿ ಮತ್ತೆ ಕಡಿಮೆ ಬರಿತಾ ಬಂದು ಅಷ್ಟೆ. ವರ್ಷದಲ್ಲಿ ಒಂದು 16 ಭಾಳ ಎಲ್ಲೋ ಸ್ಫೂರ್ತಿ ಬಂದಾಗ ಮನಸ್ಸಿಗೆ ನೋವಾದಾಗೂ ಒಂದು ಕವಿತೆ ಹುಟ್ಟಿದ್ದು, ಅಂಥ ಸಂದರ್ಭದಲ್ಲಿ ಬರಿತಾ ಬಂದಿದ್ದು. ಆ ಬರಿತಾ ಬಂದ ಅಲ್ಲಿವರೆಗಿನ ಬಹುಶಃ ಇದು ಸಂಗ್ರಹ ಇದು, ನಾ ಇವತ್ತು ಕವನ ಸಂಕಲನ ಚಂದ್ರಬಿಂದುವಿನಲ್ಲಿ ಮೂಡಿದಂತ ಎಲ್ಲ ಕವಿತೆಗಳು ಅಂದಿನ ಸಂಗ್ರಹಗಳಂತ ಹೇಳ್ತೇನೆ ಅಷ್ಟೆ.
0: ಅಂದ್ರೆ ಸರ್, ಇವಾಗ ನಿಮ್ಗೆ ಹಳ್ಳಿಯ ಮುಗ್ಧ ಜನರ ಅವರ ಒಂದು ಜನಪದ ಕಲೆ ಆಗಿರ್ಬೋದು, ಹಾಗೇನೆ ನಿಮ್ಮ ಗುರುಗಳ ಪ್ರೇರಣೆಯಿಂದ ನಿಮ್ಗೆ ಇದು ಸಾಹಿತ್ಯದಲ್ಲಿ ಆಸಕ್ತಿ ಮೂಡ್ತು ಅಂತ ಆಯ್ತು.
1: ಖಂಡಿತ ಖಂಡಿತ, ಅವರೇ ನಮ್ಗೆ ಸ್ಫೂರ್ತಿ ಇರೋದು.
0: ಸರ್, ಹಾಗಿದ್ರೆ ಇವಾಗ ತಮ್ಮ ಬಾಲ್ಯ ಹೇಗಿತ್ತು, ತಮ್ಮ ಬಾಲ್ಯದ ಪರಿಚಯ ಹಾಗೆ ತಂದೆ ತಾಯಿಯ ಪರಿಚಯ?
1: ನಮ್ಮ ಬಾಲ್ಯ 1981 ಅಕ್ಟೋಬರ್ 28 ನನ್ನ ಜನನ ಆಯಿತು ಗಿರಿಯಾಲ್ ಗ್ರಾಮದಲ್ಲಿ, ಬೈಲಂಗಳೂರು ತಾಲೂಕಿನ ಗಿರಿಯಾಲ್ ಗ್ರಾಮ. ತಂದೆ ಬಸವಣ್ಣಪ್ಪ ಶಿವಲಿಂಗಪ್ಪ ಇಟಗಿ ಅಂತ, ನಮ್ಮ ತಾಯಿ ವೀರಮ್ಮ ಬಸವಣ್ಣಪ್ಪ ಇಟಗಿ. ಮೂಲತಃ ನಮ್ಮದು ಆ ಗ್ರಾಮದಲ್ಲೇ ಒಂದಿಷ್ಟು ಅವಿವ್ಯಕ್ತ ದೊಡ್ಡ ಕುಟುಂಬ, ಸುಮಾರು ಅವತ್ತು ಒಂದು 24 ಸದಸ್ಯರಿದ್ದು ನಾವು ಅವಿವ್ಯಕ್ತ ಕುಟುಂಬ, ಅಜ್ಜ ಮತ್ತು ಅಮ್ಮ ಹೀಗಿರೋದ್ರಿಂದ ನಮ್ಮ ತಂದೆ ಹಿರಿಯ ಪುತ್ರ ಅವ್ರಿಗೆ. ಹೀಗಾಗಿ ನಾ ಮನೆಗೆ ಗಂಡು ಮೊಮ್ಮಗ ಅಂದರೆ ಹಿರಿಯನೇ ನಾನೇ ಆಗಿದ್ದೆ. ಒಂದಿಷ್ಟು ಕಾಳಜಿ ಭಾಳ ಇರ್ತಿತ್ತು, ನಮ್ಮ ಅಕ್ಕನೇ ಇದ್ದಳು, ಇಬ್ಬರ ಮೇಲೆ ಹೆಚ್ಚು ಕಾಳಜಿ ಇರ್ತಿತ್ತು.

0: ಅಂದ್ರೆ ಪ್ರಥಮ ಮೊಮ್ಮಗ ಪ್ರಥಮ ಮೊಮ್ಮಗಳು. ಹೀಗಾಗಿ ನಮ್ಗೇನು ಅಷ್ಟು ಓದೋದ್ರಲ್ಲಿ ಕಷ್ಟ ಏನಿರಲಿಲ್ಲ, ಎಲ್ಲ ಪ್ರೇರಣೆ ಇದ್ರು. ಜೊತೆಗೆ ನಮ್ಮ ಚಿಕ್ಕಪ್ಪ ಇಬ್ರು ಆರ್ಮಿಯಲ್ಲಿ ಇದ್ರು, ಹಾಗಾಗಿ ನಮಗೆ ಪ್ರೋತ್ಸಾಹ ಇಡ್ತಿದ್ರು ಅವ್ರು ಓದಲಿಕ್ಕೆ, ಏನು ಕೊರತೆ ಆಗಲಿಲ್ಲ. ಹೀಗಾಗಿ ಓದ್ತಾ ಬಂದು, ಹೀಗಾಗಿ ನಮ್ಮ ತಂದೆ ಬಗ್ಗೆ ನಮಗೆ ಭಾಳ ಇಲ್ಲಿ ಸ್ಫೂರ್ತಿ ಆಗ್ತಾರೆ. ಯಾಕಂದರೆ ಅವರು ಕುಸ್ತಿಪಟುಗಳಾಗಿದ್ದರು, ಖ್ಯಾತ ಕುಸ್ತಿಪಟುಗಳು ಅಂದರೆ ಈ ನಿಸಾನಿ ಕುಸ್ತಿಗಳನ್ನು ಒಗಿತಿದ್ರು. ಬಹುಶಃ ನಾ 6ನೇ ತರಗತಿ ಇದ್ದಾಗ, ಒಂದು 10-12 ವರ್ಷನಾಗಿದ್ದಾಗ, ನನ್ನನ್ನೇ ಹೆಗಲ ಮೇಲೆ ಕುಂಡರ್ಸ್ಕೊಂಡು ಸುಮಾರು ಒಂದು 5 ಕಿಲೋಮೀಟರ್ ಊರೋದು ತಿಗಡಿ ಅಂತ ಗ್ರಾಮ, ನಿಸಾನಿ ಕುಸ್ತಿಯಲ್ಲಿ ಕುಂತಿದ್ರು. ಇಲ್ಲಿ ಬಿಟ್ಟಿದ್ರು ಕುಸ್ತಿ ಹಿಡಿದು, ಆದರೆ ಆ ಹುರುಪು ಅನ್ನುವಂಥದ್ದು ಅವ್ರನ್ನ ಅಲ್ಲಿ ಕುಸ್ತಿ ಹಿಡಿದು ನೋಡಿ ತಡಿಲಿಲ್ಲ. ತಡೆದು ಜನ ಎಲ್ಲ, ಏ ಬೇಡಪ್ಪ ವಯಸ್ಸಾಗೈತೆ ನಿಂಗೆ, ಕುಸ್ತಿ ಹಿಡಿಬೇಡು ಬಸವಣ್ಣಪ್ಪ ಅಂತ ಅಲೇಕ ಜನ ಹೇಳಿದರು. ನಮ್ಮಪ್ಪ ಬಿಡಲಿಲ್ಲ, ಏನಾಗುತ್ತೆ ಅಂತೇಳಿ ಕುಸ್ತಿ ಹಿಡಿತಾ ಒಂದೇ ವೃತ್ತಕ್ಕೆ ಅದು ಬಾಹುಬಲಿ ಹೆಂಗೆ ಎತ್ತಲ್ಲ ಅದನ್ನ ಹಿಂಗೆ ಕಣ್ಣಾರ ಹೇಳಿ ಅಪ್ಪಳಿಸಿದ್ರು. ಆ ನಮ್ಮ ತಂದೆಯನ್ನು ದೊಡ್ಡ ಮೆರವಣಿಗೆ ಅಂದೇ ನಮ್ಮೂರು ಜನ ಮಾಡಿದರು. ನಮ್ಮಪ್ಪ ಅಂತ ಇಂಥ ಒಂದು ಕುಟುಂಬದಲ್ಲಿ ನಾ ಬೆಳೆದ್ದೇನೆ, ಇಂಥ ತಂದೆಯವ್ರನ್ನ ಪಡೆದಿದ್ದೇನೆ, ನಾವು ಒಂದೇನು ಹೆಸರು ಗಳಿಸಬೇಕು,
1: ಏನಾದ್ರು ಸಾಧನೆ
0: ಮಾಡಬೇಕು ಅಂತ ಬಹುಶಃ ಈ ಕಡೆ ನಮ್ಮನ್ನು ಕರೆದುಕೊಂಡು ಬಂತದ್ದು. ಕರೆದುಕೊಂಡು ಬಂದಾಗ ಈಗ ಅನಿಸ್ತದ ಬಹುಶಃ ಅವರೆಲ್ಲ, ಆದರೆ ನನ್ನ ಓದಿಗೆ ನಮ್ಮ ತಂದೆ ತಾಯಿಯಾಗಲಿ ಎಂದೂ ಕೊರತೆ ಮಾಡಿದಾರಲ್ಲ. ಇವತ್ತು ರವಿವಾರ ಇದ್ರೂ ಕೂಡ ಅವತ್ತೆಲ್ಲ NCC ಇರ್ತಿತ್ತು ನಮ್ದು, ನೀ ಯಾಕೆ ಹೋಗ್ತಾ ಇದ್ದೆ ಎಂದು ಪ್ರಶ್ನೆ ಮಾಡ್ತಿರ್ಕಿಲ್ಲ. ಹೋಗಿ ಬರ್ತಿದ್ದು, ರೆಸ್ಟ್ ಮಾಡ್ತಿದ್ದು, ನಾವು ಬಿಡುವಿನೇ ಹೇಳಿ ನೀ ಖಾಲಿ ಇದ್ರೆ ಹೊಲಕ್ಕೆ ಬಾ ಅಂತಿದ್ರು ಅಷ್ಟೆ. ಅದಕ್ಕೆ ಸುಗ್ಗಿ ಸಂದರ್ಭ, ಇನ್ನು ಭಾಳ ಕೆಲಸಿದ್ರೆ ನಾವು ಹೋಗ್ತಿದ್ದು ಅಷ್ಟೆ. ಇನ್ನು ಭಾಳ ಸೂಟಿ ಬರ್ತಿತ್ತಲ್ಲ ಒಂದು ತಿಂಗಳದು, ಅವಾಗ ನಮ್ಗೆ ಅಭಿವ್ಯಕ್ತಿ ಕುಟುಂಬದ ಕೂಡಲೇ ಕೆಲಸ ಭಾಳ ಹತ್ತಿದ್ದು. ಅದಕ್ಕೆ ನಾವು ಬೆಸ್ಟ್ ಆಯ್ಕೆ ಅಂದ್ರೆ ದನ ಮೇಸಕ್ಕೆ ಹೋಗೋದು, ಅಂದ್ರೆ ಅಷ್ಟು ಸ್ವಾತಂತ್ರ್ಯ ಸಿಗ್ತದೆ, ನಮ್ಮ ಗೆಳೆಯರು ಸಿಗ್ತಾರೆ ಅಂತೇಳಿ. ನಮ್ಮೂರು ಹೆಚ್ಚಾಗಿ ಒಂದು ಪರ್ವತ ಇರೋದ್ರಿಂದ ಹುಲ್ಲುಗಾವಲ ಬಯಲದ, ಹೀಗಾಗಿ ಅನೇಕ ಸ್ನೇಹಿತರು ಸಿಗ್ತಾರೆ ಅಂದ್ಕೂಲೆ ಎಮ್ಮೆ ಬಿಡುವ ಕೆಲಸ ಮಾಡ್ತಿದ್ರು ಭಾಳ. ಅಲ್ಲಿ ಬಾರಿ ಹೆಣ್ಣು ಕಾರಿ ಇದ್ದ, ಆನಂತರ ಈ ಅನೇಕ ಆಟಗಳು ಕ್ರೀಡೆಗಳು ಇದ್ದು ಹಾಗೆ ಆ ಟೈಮ್ ಪಾಸ್ ಆಗ್ತಿತ್ತು ಅಷ್ಟೇ. ಇಂದ್ರೆ ಕೆಲಸದಿಂದ ಬಚಾವ್ ಹಾಕ್ಲಿಕ್ಕೆ ದನ ಕೈಲಿಕ್ಕೆ ಹೋಗ್ತಿದ್ರು. ಬಂದ ಇವತ್ತು ಏನ್ ಮಾಡಿದ ಅಂತ ಕೇಳ್ತಾರೆ ನಮ್ಮ ಅಜ್ಜವ್ರು, ನಾ ಎಮ್ಮೆ ಬಿಟ್ಟಿನ ಅಂದ್ಕೊಂಡು ಅವ್ರಿಗೆ ಹಾ ಕಾಳಜಿ ಹೆಚ್ಚಾಗ್ತಿತ್ತು. ಈ ರೀತಿ ಹಿರಿಯರ ಮನಸ್ಸನ್ನು ಗೆಲ್ಲುವಂತ ಒಂದು ಕೆಲಸ ಮಾಡ್ಕೊಂತಾನ ಬಂದು ಅಷ್ಟೇ.
1: ಸರ್, ಈಗ ನೀವು ನಿಮ್ಮ ಬಾಲ್ಯದ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಿ, ಈಗ ಈಗಿನ ಮಕ್ಕಳನ್ನ ನೋಡ್ತೀವಿ, ಜೊತೆಗೆ ನೀವು ಪ್ರಾಧ್ಯಾಪಕರು ಕೂಡ ನೀವು 100 ಮಕ್ಕಳನ್ನ ನೋಡಿರ್ತೀರ, ಹಾಗೇನೆ ಅವರ ಭವ್ಯ ಭವಿಷ್ಯಕ್ಕೆ ಸಾಕ್ಷಿ ಕೂಡ ಆಗಿದ್ದೀರಾ. ಹಾಗಿದ್ರೆ ನಿಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ?
0: ಬಾಲ್ಯಕ್ಕೆ ವ್ಯತ್ಯಾಸಗಳಿದೆ. ನಾವು ಕಲಿಯುವಂತ ಬಾಲ್ಯದ ಪರಿಸ್ಥಿತಿ, ಪರಿಸರ, ಪಾಲಕರ ಪೋಷಣೆ, ಗುರು ಹಿರಿಯರು, ಅದನ್ನು ಬಹುಶಃ ಇವತ್ತಿನ ಯುವ ಸಮಯ, ಇವತ್ತಿನ ವಿದ್ಯಾರ್ಥಿಗಳು ಬಹುಶಃ ಅದನ್ನು ಗೆಲ್ತಾ ಇಲ್ಲ. ನಾ ಆಗಲೇ ಹೇಳಿದಂಗೆ ನಾವು ಇನ್ನೊಬ್ಬರ ಮನಸ್ಸನ್ನು ಗೆಲ್ಲಬೇಕು. ಒಬ್ಬ ವಿದ್ಯಾರ್ಥಿ ಇದ್ದಾವ ಗುರು ಹಿರಿಯರ ಮನಸ್ಸನ್ನು ಗೆಲ್ಲುವಂಥವನಾಗಬೇಕು. ಹಾಗೆ ಇವತ್ತು ನಮ್ಮ ಯುವ ಸಮುದಾಯ ಹೋಗ್ತಾ ಇಲ್ಲಿರುವಂಥ ಒಂದು ನೋವು ನಮ್ಮನ್ನು ಭಾಳ ಕಾಡ್ತಾ ಇದೆ ಇವತ್ತಿಗೂ. ಆದರೂ ಈಗ 10 ಹಿಂದೆ ನಾವು ಕ್ಲಾಸ್ನಲ್ಲಿ ಕೂಡ 10 ಹಿಂದಿನ ವಿದ್ಯಾರ್ಥಿಗಳು ಹೇಗಿದ್ರು, ಈಗಿನ ವಿದ್ಯಾರ್ಥಿಗಳು ಹೇಗಿದ್ದಾರೆ ಅನ್ನುವಂಥ ಒಂದು ಹೋಲಿಕೆ ಮಾಡಿದಾಗ ಭಾಳ ನೋವಿನ ಸಂಗತಿಗಳು. ಅದಕ್ಕೆ ವಿದ್ಯಾರ್ಥಿಗಳ ಏಕಾಗ್ರತೆಯನ್ನು ಬಹುಶಃ ನಮ್ಮ ಮಾಧ್ಯಮಗಳು ಸೆಳಿತಾ ಇದ್ದಾವೆ. ಧ್ಯಾನ ಅಂದರೆ ಎಲ್ಲಿ ಬೇಕು ಅಲ್ಲಿ ಸಿಗುತ್ತೆ ಅನ್ನುವಂಥದ್ದು, TV ಇರ್ಬೋದು, ಅವ್ರ ಮೊಬೈಲ್ ಇರ್ಬೋದು, ಅದು ಒಂದು ಕಡೆ ಅವ್ರಿಗೆ ಇದೇನು ಸಿಕ್ಕಿಬಿಡುತ್ತೆ ಅನ್ನುವಂಥದ್ದು, ಒಂದು ಬೇಜಾಬಿರುತ್ತೆ ಅನ್ನೋ ವರ್ತನೆಗಳು ಇವತ್ತು ಕಂಡು ಬರ್ತಾ ಇದ್ದಾವೆ. ಆದರೂ ನಾವು ಅವರನ್ನು ರಮಿಸಿ ಉಪನ್ಯಾಸಕ ವೃತ್ತಿಯಲ್ಲಿ ನಾವು ಏನು ಒಂದು ಪ್ರಶ್ನೆ ಇಟ್ಟುಕೊಂಡವ್ರಂದ್ರೆ, ನಮ್ಮ ಕ್ಲಾಸಿನಲ್ಲಿ ಎಷ್ಟು ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ಬೈತಾರೆ, ನಾ ಒಬ್ಬ ಒಳ್ಳೆಯ ಪ್ರಾಧ್ಯಾಪಕ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ ಇವತ್ತವ್ರು ಬೈತಾರೆ, ಬಟ್ ನಾಳೆ 4 ಬಿಟ್ಟು 2-3 ಬಿಟ್ಟು ಅವಾಗ ಅವ್ರಿಗೆ ಅರಿವಾಗುತ್ತೆ,
1: ಅವ್ರ ಭವಿಷ್ಯ ಉಜ್ವಲ
0: ಆಗಲಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಸರ್ ಯಾಕೆ ಬೈತಾ ಇದ್ರು ಅಂತ. ಅದಕ್ಕೆ ನಾವು ಇನ್ನಾದರೂ ಅವರನ್ನ ಬೇಯುವಂಥದ್ದು, ಬೆನ್ನು ತಟ್ಟುವಂಥದ್ದು, ಪ್ರೋತ್ಸಾಹ ಆಗುವಂಥದ್ದು ನಿರಂತರ ಬಂದಿದೆ. ಹಾಗಾಗಿ ಯುವ ಸಮುದಾಯ ಒಂದಿಷ್ಟು ಬಾಲ್ಯ ಈಗಿಂದಲೇ ನಾ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು. ಇನ್ನೇ ಇತರ ಹವ್ಯಾಸಗಳನ್ನು ಅಂದ್ರೆ ಇಲ್ಲಿ ಬೇರೆ ಬೇರೆ ಅದಾವ, ಬಹಳಷ್ಟು ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಅದಾವೆ. ಬರೀ ಹಣ ಗಳಿಸ್ತೇನೆ, ಅಧಿಕಾರ ಹಿಡಿತೇನೆ ಅಂತ ಅದೇ ಉದ್ದೇಶ ಅಲ್ಲ. ಒಳ್ಳೆಯ ಸಮಾಜ ಸೇವಕನಾದರೂ ಬಹಳಷ್ಟು ಹೆಸರು ಗಳಿಸ್ಬೋದು. ಈ ದೃಷ್ಟಿಕೋನವನ್ನು ಇಟ್ಕೋಬೇಕು ಅಂದರೆ ಜನ ನನ್ನನ್ನು ಗುರುತಿಸಬೇಕು, ನನಗೆ ನನ್ನ ಬದುಕು ಗೌರವಿತವಾಗಬೇಕು, ಸಮಾಜದಲ್ಲಿ ನನಗೆ ಬೆಲೆ ಸಿಗಬೇಕು, ಗೌರವಿತವಾಗಿ ಬದುಕ್ತೀನಿ ಅನ್ನುವಂಥ ಒಂದು ಛಲ, ಇಂಥ ಹಂಬಲ, ಇಂಥ ಆಸೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಹೊಂದಬೇಕನ್ನೋದೇ ನಮ್ಮ ಕಳಕಳಿ.
1: ಖಂಡಿತ ಸರ್. ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಸಂಸ್ಕೃತಿ ಸಂಭ್ರಮ. ನಮ್ಮೊಂದಿಗೆ ಡಾಕ್ಟರ್ ಅಡಿವೆಪ್ಪ ಬ ಇಟಗಿಯವರಿದ್ದಾರೆ. ಸರ್, ಹಾಗಿದ್ರೆ ಇವಾಗ ನೀವು ಈ ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟದ್ದು ಒಬ್ಬ ಓದುಗರಾಗಿಯೋ ಅಥವಾ ಒಬ್ಬ ಕವಿಯಾಗಿಯೋ?
0: ಇಲ್ಲ, ಒಳ್ಳೆಯ ಓದುಗರನಾಗಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಂದು ನಾವು ಎಷ್ಟು ಓದರೂ ಓದುಗನೇ. ಕವಿತೆ ಈಗ ಹೇಳಿದ್ದೇನೆ ಮೊದಲೇ ಆರಂಭದಲ್ಲಿ, ಕವಿತೆ ಅದೇ ಹೇಳ್ತೇನೆ. ಇವು ಬರಿತಾ ಇದ್ದೇನೆ, ಅವನ ಪ್ರಕಟ ಮಾಡಬೇಕು ಅನ್ನೋಂಥ ಉದ್ದೇಶನೇ ಇರಲಿಲ್ಲ. ಆದರೆ ಕೆಲವೊಬ್ಬರು ನಮ್ಮ ಸ್ನೇಹಿತರು ಗುರುಗಳು ಹೇಳಿದರು, ಇಲ್ಲ ಅವನ ಬರೆದಿಡು ಹೇಗಾದ್ರೂ ಮಾಡಿ ಮುಂದೆ ಏನಾದ್ರು ಮಾಡೋಕೆ ಅಂತ. ಹಾಗೆ ಬರಿತಾ ಬಂದೆ. ಬರೆದ ನಂತರ ಇದಕ್ಕೆ ಪ್ರೇರಣೆ ಆಗಿ ನಮ್ಮ ಕೆಲವೊಂದು ಮಾರ್ಗದರ್ಶಕರು ನಮಗೆ ದೊರೆತರು ಅಷ್ಟೆ. ಅಲ್ಲಿ ನಮ್ಮ ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೆಣಸಿನ್ಕಾಯಿ ಸರ್ ಅಂತಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು. ನಾ ಅವ್ರ ಕವಿತೆಗಳನ್ನು ತೋರಿಸಿದೆ. ಇಲ್ಲ, ಇವು ಒಳ್ಳೆಯ ಪ್ರಕಟಣೆ ಮಾಡುವಂಥ ಕವಿತೆಗಳದಾವ ಅಂತ ಹೇಳಿದರು. ಇದನ್ನು ಮಾಡಬಹುದು ಪುಸ್ತಕ ಅಂತ. ನಂಗೆ ಒಬ್ಬರ ಮೇಲೆ ಭರವಸೆ ಇಲ್ಲ, ಮತ್ತು ಇನ್ನೊಬ್ಬರು ಕಡೆ ತೋರಿಸಿದೆ. ಶಿಕ್ಷಕರಾದಂಥ ಶಿವಾನಂದ್ ತೊಲ್ಲೂರು ಸರ್ ಅಂತೇಳಿ ಅವರು ಒಂದಿಷ್ಟು ನಮ್ಮ ಕವಿತೆಗಳನ್ನು ಕಾಗುಣಿತಗಳನ್ನು ತಿದ್ದಿಕೊಟ್ರು. ಮತ್ತೆ ಹೀಗೆ ತೋರಿಸಿದಾಗಿಲ್ಲ ಒಳ್ಳೆಯದಾವ ಅಂತ. ಇನ್ನೊಬ್ಬರು ನಮ್ಮ ಹಿರಿಯ ಸ್ನೇಹಿತರು ಪ್ರಕಾಶ್ ಕಿರಿಮಲ್ನ ಅವರು ಅಂತೇಳಿ ಅವ್ರ ಕಡೆಯೇ ತೋರಿಸಿ, ಇಲ್ಲ ಒಳ್ಳೆಯ ಕವಿತೆಗಳದಾವ, ನೀವು ಅವನ್ನ ಪ್ರಕಟ ಮಾಡಬಹುದು. ಯಾಕಂದರೆ ಇತರೆ ಕವಿತೆಗಳನ್ನು ಭಾಳ ಜನ ಬರೀತಾರೆ, ಆದರೂ ನಿಮ್ಮಲ್ಲಿ ಬಹುಮುಖ ದೃಷ್ಟಿಕೋನ, ಈ ಸಮಾಜಮುಖ ಚಿಂತನೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಅಂದರೆ ವಿಭಿನ್ನವಾಗಿ ಸಮಾಜವನ್ನು ನೋಡಿದೀರಿ, ಅವೆಲ್ಲ ವಸ್ತುಗಳಾಗಿ ಮೂಡಿ ಬಂದಾವೆ ಬರೀ ಅಂತಂದರು. ಆಗ ನಾ ಈ ಕವನ ಸಂಕಲನವನ್ನು ಪ್ರಕಟ ಮಾಡಲಿಕ್ಕೆ ಒಂದು ದೃಢ ನಿರ್ಧಾರ ಮಾಡಿದೆ ಅಷ್ಟೆ.
1: ಸರಿ, ಈಗ ನೀವು ಸಾಕಷ್ಟು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀರ, ಹಾಗಿದ್ರೆ ನಿಮಗೆ ಯಾವ ಒಂದು ಕವಿಗೋಷ್ಠಿ ತೃಪ್ತಿಯನ್ನು ತಂದುಕೊಟ್ಟಿದೆ?
0: ನಾವು ಮೊನ್ನೆ ನಡೆದಂಥ ಕಿತ್ತೂರು ಉತ್ಸವದಲ್ಲಿ ಆ ಕವಿಗೋಷ್ಠಿಯಲ್ಲಿ ಅಂದರೆ ರಾಜ್ಯ ಮಟ್ಟದ ಇತ್ತದೆ, ಅಲ್ಲಿ ಭಾಳಷ್ಟು ತೃಪ್ತಿ ತಂದುಕೊಟ್ಟಿದ್ದೇವೆ ಅಷ್ಟೆ. ಇತರೆ ಕಡೆ ಇರ್ತಾವೆ, ನಾನು ಬಿಡುವಿನಲ್ಲಿ ಇದ್ದ ಅವಧಿಯಲ್ಲಿ ಅನೇಕ ಜನ ಕರೆ ಮಾಡಿರ್ತಾರೆ, ಆದರೆ ಉಪನ್ಯಾಸಕರಾಗಿರೋದ್ರಿಂದ ಅಲ್ಲಿ ನನಗೆ ಇರಾಮ್ ಇರಬೇಕು, ಬಿಡುವಿದ್ರೆ ಅಷ್ಟೇ ಹೋಗಿರ್ತೀನಿ, ಒಂದು ಸ್ವಲ್ಪ ಹೋಗೋದು ಕಡಿಮೆ, ಭಾಳ ನನಗೆ ಪ್ರೀ ಇದ್ರೆ.
1: ಸರ್, ಈಗ ನಿಮ್ಮ ಈ ಒಂದು ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ನಿಮ್ಮ ಈ ಸಾಹಿತ್ಯ ಕೃಷಿಯ ಬಗ್ಗೆ?
0: ಸಾಹಿತ್ಯ ಕೃಷಿ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಈಗ ಇತ್ತೀಚೆಗೆ ಡಿಸೆಂಬರ್ನಲ್ಲಿ ಬಿಡುಗಡೆ ಹೊಂದಿದಂತಹ ಈ ಕವನ ಸಂಕಲನ, ಅವರಲ್ಲಿ ಈ ಕೃತಿಯನ್ನ ಪ್ರಕಟಗೊಂಡಿತ್ತು ಅಂದ ಕೂಡಲೇ ಕೇಳಿದ ಕೂಡಲೇ ಮೊನ್ನೆ ಗಂಟು ಬಿದ್ದ ನಮ್ಮನ್ನ ಅವನು ಕಾಡಿ ಬೇಡಿ ಕವನ ಸಂಕಲನ ಇಸ್ಕೊಂಡು ಓದಿದ್ರು. ಅವರು ಏನೇನೋ ಬರೆದಿದ್ರು ನಮ್ಮ ಹಾಗೆ ಬಾಲ್ಯದಲ್ಲಿ, ಬಹುಶಃ ಅವರಿಗೆ ಇದು ಪ್ರಭಾವ ಬಿತ್ತು ಅಂತ ಅನಿಸ್ತದೆ. ಕೆಲವೊಬ್ರು ವಿದ್ಯಾರ್ಥಿನಿಯರು ಫೋನ್ ಮಾಡಿ ನನಗೆ ತಿಳಿಸಿದ್ರು, ಸರ್ ನಾ ಬರೆದಿದ್ದೆ ಬಟ್ ನಿಮ್ಮ ಕವಿತೆ ಓದಿದಾಗ ನಮ್ಮಲ್ಲಿ ಇನ್ನೂ ಭಾಳ ನಾವು ಓದಬೇಕು, ಈ ರೀತಿ ಅವರಲ್ಲಿ ಒಂದಿಷ್ಟು ಬದಲಾವಣೆ ಆಯ್ತದೆ.
1: ಸರ್, ಈಗ ತಮ್ಮ ಚೊಚ್ಚಲ ಕವನ ಸಂಕಲನ ಚಂದ್ರಬಿಂದು, ಇದರ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ?
0: ಚಂದ್ರಬಿಂದು ಅದನ್ನ ಓದುಗರು ಓದಿ ನಮಗೆ ಸಲಹೆ ನೀಡಬೇಕು. ಅದು ಮೇನ್, ನಾವು ಒಂದು ದೃಷ್ಟಿಕೋನ ಇಟ್ಕೊಂಡು ಬರೆದಿರ್ತೇವೆ, ಸಮಾಜಕ್ಕೆ ಒಪ್ತದ ಬಿಡ್ತದ. ಇಡೀ ಕವನ ಸಂಕಲನ ಹೇಳಿದಾಗ ಯಾರಿಗೋ ಕೆಲವೊಬ್ರಿಗೆ ಹೆಚ್ಚು ಕವಿತೆಗಳು ಹಿಡಿಸ್ಬೋದು, ಕೆಲವೊಬ್ರಿಗೆ ಕಡಿಮೆ ಕವಿತೆಗಳು ಹಿಡಿಸ್ಬೋದು. ನಾವು ನೂರಕ್ಕೆ ನೂರೇ ಆಗ್ತದೆ ಅಂತ ಏನು ಭರವಸೆ ಇಟ್ಟಿಲ್ಲ. ಯಾಕೆ ನೋಡುವ ದೃಷ್ಟಿಕೋನ, ಓದುಗನ ಆಳ ಅಭ್ಯಾಸ ಇವೆಲ್ಲ ಅರಿತುಕೊಂಡಿರ್ತದೆ ಅಷ್ಟೆ. ಆದರೆ ಈ ಚಂದ್ರಬಿಂದು ಹೆಸರಿಡುವಲ್ಲಿ ನಾವು ಭಾಳ ಮುಖ್ಯವಾಗಿ ಒಂದು ಇದು ಬಂತು ಅಷ್ಟೆ. ಅಂದರೆ ನನ್ನ ಮಗನ ಹೆಸರು ಗಿರಿಚಂದ್ರ, ನನ್ನ ಮಗಳ ಹೆಸರು ಬಿಂದು ಅಂತ. ಹಾಗಾಗಿ ಮಕ್ಕಳ ಹೆಸರು ಸೇರಿಸಿಡಬಹುದಲ್ಲ ಅಂತೇಳಿ, ಅದಕ್ಕೆ ನಮ್ಮ ಗಿರಿಚಂದ್ರ ಇದನ್ನು ಚಂದ್ರನ ತೆಗೆದುಕೊಂಡೆ, ಮಗಳ ಹೆಸರು ಬಿಂದು ಸೇರಿಸಿ ಚಂದ್ರ ಬಿಂದು ಅನ್ನೋಂಥ ಕವನ ಸಂಕಲನವನ್ನು ನಾ ಮಾಡಿದೆ. ಅದು ಉದ್ದೇಶವಾಗಿ ಇದು ಶೀರ್ಷಿಕೆ ಹೊಂತದ ಅಂತ ನಮ್ಗೆ ಅನೇಕ ಸಲಹೆಗಳನ್ನು ಕೂಡ ಹೇಳಿದರು.
1: ಅಂದ್ರೆ ಸರ್, ಇವಾಗ ನಿಮ್ಮ ಚಂದ್ರಬಿಂದು ಕವನ ಸಂಕಲನ ಏನಿದೆ ಅಲ್ಲ, ಅದರಲ್ಲಿ ಸಾಮಾಜಿಕ ಕಳಕಳಿ ಇದೆ, ನಿಮ್ಮ ಜೀವನದ ಅನುಭವ ಇದೆ, ಹಾಗಾಗಿ ಎಲ್ಲ ಓದುಗರಿಗೂ ಖಂಡಿತ ಇದು ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸರ್, ಹಾಗಿದ್ರೆ ನಿಮ್ಮ ಕವನ ಸಂಕಲನದಲ್ಲಿ ತಾಯಿಯ ಬಗ್ಗೆ ಹೇಳಿದಿರಲ್ಲ, ಅದ್ರ ಬಗ್ಗೆ ಸ್ವಲ್ಪ?
0: ಬಹುಶಃ ಇಡೀ ಕವಿಗಳಿಗೆ ಮತ್ತು ಕವನಗಳಿಗೆ ಭಾಳಷ್ಟು ಸ್ಫೂರ್ತಿಯಾದವಳು ಅವ್ವ ತಾಯಿ. ಇಲ್ಲಿ ಹಾಗೆ ನನಗೂ ಕೂಡ ಭಾಳ ಸ್ಫೂರ್ತಿ ಆಗ್ತಾಳೆ. ಹಾಗಾಗಿ ನಾ ಆ ಶೀರ್ಷಿಕೆಯನ್ನು ಹಡೆದವ ಮತ್ತು ಅಮ್ಮನ ಭವಣೆ ಅನ್ನುವಂಥ ಎರಡು ಕವನಗಳಲ್ಲಿ ವ್ಯಕ್ತಪಡಿಸಿದೆ. ಇಲ್ಲಿ ಹಡೆದೆವ್ವ ನನ್ನವ್ವ ನನ್ನ ಹಡೆದೆವ್ವ, ಬಡತನದ ಗುಡಿಯಲ್ಲಿ ಭವನೆಗಳ ನಡುವಲ್ಲಿ ಬಿಸಿಲುಂಡು ಬಳಲಿದ್ದೆ ಬಯಲದ ನಾಡಲ್ಲಿ, ಹಸಿದಾಗ ಎದೆ ಹಾಲು ಉಣಿಸಿ ಹಸನಾದ ನಗೆ ಬರಿಸಿ ಹಸಿದೊಟ್ಟೆ ತುಂಬಿಸಿದ್ದೆ ಹಸಿ ಹಸಿದ ಪಾಡಲ್ಲಿ. ಹೀಗೆ ಅಮ್ಮನ ಅನ್ನು ಅಂದ್ರೆ ಕಣ್ಣಾರೆ ನೋಡಿದ್ದೇವೆ
1: ಅಮ್ಮನ ಕಷ್ಟಗಳನ್ನ.
0: ಕೃಷಿ ಮಾಡ್ತಿದ್ದಳು ನಮ್ಮಅಮ್ಮ, ದೈವಕ್ತ ಕುಟುಂಬ ಅಂತ ಹೇಳಿದೆ. ಅವ್ರು ನಮ್ಮನ್ನ ಚಿಕ್ಕವರು ಇದ್ದಾಗ ಕೆಲಸಕ್ಕೆ ಕಳೆ ತೆಗೆಯೋದಾಗಲಿ ಶೇಂಗಾ ಕೊಯ್ಯೋದಾಗಲಿ ಬಹಳ ದೊಡ್ಡ ಕೆಲಸ ಇರ್ತಿತ್ತು ಅವತ್ತು. ಆ ಕರಕೆ ಕಿತ್ತದು ಹೀಗೆ ಅವನ್ನೆಲ್ಲ ನಮ್ಗೆ ಚಿಕ್ಕವ್ರು ಇದ್ದಾಗ ಕರ್ಕೊಂಡು ಹೋಗ್ತಿದ್ದು. ಅವೆಲ್ಲ ನೋವು ನಮ್ಗಳನ್ನ ನೋಡಿ ನಮ್ಮ ತಂದೆ ಅಂದ್ರೆ ತಾಯಿ ತಂದೆ ಇವರ ಕಷ್ಟ ನಾವು ಯಾವಾಗ ಬಗೆಹರಿಸ್ತೀವಿ, ಅವ್ರ ಶ್ರಮವನ್ನು ಯಾವಾಗ ಹಗರ್ ಮಾಡ್ತೀವಿ ಅವರು, ಈ ಒಂದು ನಿರೀಕ್ಷೆಗಳು ಅವ್ರು ನೋಡ್ತಾ ನೋಡ್ತಾ ನಮ್ಗೆ ಬೆಳೆದು ಅಷ್ಟೆ. ಅಂದ್ರೆ ನಾವು ದೊಡ್ಡವರಾದಾಗ ಅವ್ರನ್ನ ಆಯಾಗಿ ನೋಡ್ಕೋಬೇಕು ಹೀಗೆ. ಹಾಗಾಗಿ ಇಂದಿಗೂ ಕೂಡ ನಮ್ಮ ಅವು ಹೋದ ಕೂಡಲೇ ನಮ್ಗೆ ನೆನಪು ಆಗ್ತಾನೆ ಇರ್ತಾಳೆ ಅಷ್ಟೆ.
1: ಸರ್, ನೀವು ನಿಮ್ಮ ಕವನ ಸಂಕಲನದಲ್ಲಿ ಚಂದ್ರ ಬಿಂದು ಕವನ ಸಂಕಲನದಲ್ಲಿ ರೈತರ ಬಗ್ಗೆ ಒಂದು ಕವನವನ್ನ ಬರೆದಿದ್ದೀರಾ, ಅದ್ರ ಬಗ್ಗೆ?
0: ಖಂಡಿತ, ರೈತರು ನಂಗೆ ಇಲ್ಲಿ ಬಹಳ ಸ್ಫೂರ್ತಿಯಾಗಿ ನಿಲ್ತಾರೆ ಅನ್ನುವಂಥದ್ದ ಹೇಳ್ತೀನಿ. ಕರುನಾಡ ರೈತರು ಅನ್ನುವಂತ ಒಂದು ಕವನ ಬರೀತೀನಿ. ಇದಕ್ಕೆ ಹಿನ್ನೆಲೆ ಏನಂತಂದ್ರೆ, ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಸುಮಾರು 10 ವರ್ಷಗಳ ಹಿಂದೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನೆ ವಿಷ ಸೇವನೆಯಿಂದ. ಆ ಘಟನೆ ನಡೆದಾಗ ನಾ ಅಲ್ಲೇ ಇದ್ದೆ, ನಿದ್ದೆ, ಭಾಳಷ್ಟು ಹೋರಾಟ, ಮಾಧ್ಯಮಗಳಲ್ಲಿ ಸುದ್ದಿ ಬಂತು. ನನಗೆ ಆ ಸಾಯಂಕಾಲ ಮನೆಗೆ ಬಂದ ನಂತರ ನಿದ್ದೆ ಹತ್ತಲಿಲ್ಲ. ರೈತರ ಬಗ್ಗೆ ಆಳಾದ ಆಲೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಏನಿದು ಹೀಗೆ ಅಂತೇಳಿ ಆ ಚಿಂತನೆಯೊಳಗೆ ಸುಮಾರು ನೆನಪಾಗಿ ಹೋಗ್ತಾನೆ. ಆಗ ಹುಟ್ಟಿದಂತ ಒಂದು ಕವಿತೆ ಇದು. ರೈತರ ಮ್ಯಾಗ ಬಡಿವಾರ ತೋರಿಸಬೇಡಿ, ಅನುದಿನವೂ ಇರುತ್ತೇವ ನಾವು. ಭೂತಾಯಿ ಒಡಲಲ್ಲಿ ಚಿನ್ನದ ಬೆಳೆ ತೆಗೆದು ಅನ್ನ ನೀಡತ್ತೇವ ನಾವು. ನಿಮ್ಮ ನಿದ್ದೆಗಾಗಿ ಕೆಸರು ಗದ್ದೆಯಲ್ಲಿ ಹಗಲಿರುಳು ದುಡಿಯತ್ತೇವ ನಾವು. ನಿಮ್ಮ ಬ್ಯಾಸರಕ್ಕ ತಂಗಾಳಿ ಬೀಸಿದಂಗ ಹಾಡ ಹಾಡತ್ತೇವ ನಾವು. ನಿಮ್ಮ ನಗುವಿಗಾಗಿ ಸುಣ್ಣ ಅರಳಿದಂಗ ಅರಳಿ ನಲಿತೇವ ನಾವು. ನಿಮ್ಮ ಹೆಸರಿಗಾಗಿ ನಮ್ಮ ಉಸಿರೆಲ್ಲ ಬಿಟ್ಟ ಬಿಡತೇವ ನಾವು. ನಿಮ್ಮ ಕೀರ್ತಿಗಾಗಿ ನಾವು ನಾಯಿಯಾಗಿ ಬದುಕಿ ಬದುಕತ್ತೇವ ನಾವು. ನಿಮ್ಮ ಸುಖಕ್ಕಾಗಿ ನಮ್ಮ ದುಃಖವೆಲ್ಲ ಮರೆತು ಬರತೇವ ನಾವು. ಏನೇನು ಬೇಕು ಅದೆಲ್ಲವ ಕೇಳಿರಿ, ಎಲ್ಲವೂ ಕೊಡತೇವ ನಾವು. ಈ ನಾಡಿಗಾಗಿ ಕೆಚ್ಚದೆಯ ಕೊಟ್ಟು ಗಚ್ಚಾಗಿ ನಿಲ್ಲುತ್ತೇವ ನಾವು. ಭಕ್ತಿಯೇ ಶಕ್ತಿ ಎಂದು ಮಣ್ಣಿಗಾಗಿ ಬದುಕುತ್ತೇವ ಕರುನಾಡ ರೈತರು ನಾವು ಅಂತ. ಹಾಗೆ ರೈತರ ಪರವಾಗಿ ಅವರ ನೋವು ಏನಿದೆ, ಅವರ ಆತಂಕ ಏನಿದೆ, ಹೋರಾಟ ಮಾಡೋ ಯಾಕೆ ಉದ್ದೇಶವನ್ನು ಇಟ್ಕೊಂಡ್ರು, ಇದೆಲ್ಲ ನೆನಪಿಸ್ಕೊಂಡಾಗ ರೈತರ ಪರವಾಗಿ ನಂಗೆ ಬರೀಲಿಕ್ಕೆ ಅಲ್ಲಿ ಸ್ಫೂರ್ತಿ ಆಯಿತು. ಒಳಗೆ ನಾವು ರೈತ ಕುಟುಂಬ ರೈತಾಪಿ ವರ್ಗದಲ್ಲಿ ಜಳಿಸೋದ್ರಿಂದ ಇನ್ನೂ ಪ್ರೇರಣೆ ನೀಡ ಸಾಕ್ತಾನೆ ಹೋಗ್ತೇವೆ ಅಷ್ಟೇ.
1: ಖಂಡಿತ ಸರ್. ಈಗ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಅವರ ಸಮಸ್ಯೆಗಳನ್ನ ಅರಿತು ಅವರಿಗೆ ಸಕಾರಿಯಾಗುವಂತೆ ನಾವು ನೋಡಿದ್ಕೊಂಡ್ರೆ ಉತ್ತಮ ಸರ್. ಹಾಗಿದ್ರೆ ಈಗ ನಿಮ್ಮ ಒಂದು ಶೈಕ್ಷಣಿಕ ಸೇವೆ ಹಾಗೇನೆ ಒಂದು ಪ್ರಾಧ್ಯಾಪಕ ಸೇವೆಯನ್ನ ಈಗ ಕೂಡ ಸಲ್ಲಿಸ್ತಾ ಇದ್ದೀರಾ. ಈ ಒಂದು ಸೇವೆ ಸಾಹಿತ್ಯಕ್ಕೂ ಕೂಡ ತಮ್ಮ ಸೇವೆ ಅನ್ನೋದು ಬಹಳ ಪೂರಕವಾಗಿದೆ. ಇಂತಹ ಸಂದರ್ಭದಲ್ಲಿ ಎರಡೂ ಕ್ಷೇತ್ರಗಳನ್ನ ಯಾವ ರೀತಿಯಾಗಿ ನೀವು ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ? ನೀವು ಮೊದಲೇ ಹೇಳಿದ್ರಿ, ನಾ ಸಾಹಿತ್ಯ ಏನಾದ್ರೂ ಬರಿತಾ ಕುತ್ಕೊಂಡ್ರೆ ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಅಂತ ಮಾತಾಡ್ತಿದ್ರಿ. ಇವೆರಡು ಕ್ಷೇತ್ರಗಳನ್ನ ಯಾವ ರೀತಿ ನೀವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ?
0: ಸಾಹಿತ್ಯ ಮತ್ತು ಪ್ರಾಧ್ಯಾಪಕ ವೃತ್ತಿ, ನಮಗೆ ಪ್ರಾಧ್ಯಾಪಕ ವೃತ್ತಿ ಬಹಳ ಮಹತ್ವವಾದದ್ದು. ಹಾಗಾಗಿ ಅವಾಗ ವೇಳೆ ಸೇರಿ ಈಗ ಉಪನ್ಯಾಸಕರು ಅಂದ ಕೂಡಲೇ ಒಂದು ಸ್ವಲ್ಪ ದಿನ ಬಿಡು, ಅಂದರೆ 10-5 ಗಂಟೆ ಮಟ್ಟ ಸಮಯ ಇರುತ್ತೆ. ಇನ್ನು ಹೇಳಿದ ಸಮಯವನ್ನು ಏನು ಮಾಡ್ತೀವಿ ಅನ್ನುವಂಥ ನಮಗೆ ಆಲೋಚನೆ, ಚಿಂತನೆಗಳು, ವಿಚಾರಗಳು ಬರ್ತಾ ಇರ್ತವೆ. ಯಾವುದೇ ಒಬ್ಬ ಉತ್ತಮ ಓದುಗರ ಅವನ ಮನಸ್ಸು ಸುಮ್ಮನೆ ಕುಂಡ್ರಂಗಿಲ್ಲ, ಏನೋ ಒಂದು ತುಳಿತಕ್ಕೆ ಆದಂಥ ನೋವು ಅಥವಾ ಸಮಾಜಕ್ಕೆ ಏನೋ ಹೇಳಬೇಕು, ದಿನ ನಿರಂತರ ಅದು ಚರ್ಚೆ ಅವನು ಒಳಗಡೆ ನಡೀತಾನೆ ಇರ್ತದೆ. ಹಾಗೆ ನಾವು ಉಪನ್ಯಾಸಕ ವೃತ್ತಿಯನ್ನು ಮುಗಿಸಿ ಸಾಯಂಕಾಲ ಊಟ ಆದ ನಂತರ ಮಲಗು ಹೊತ್ತಿನಲ್ಲಿ ಓದುವಂಥ ಒಂದು ಸಮಯ ಸುಮಾರು 1:30-12 ಗಂಟೆ ಮಟ್ಟ. ಆಗ ನಾವು ಅವತ್ತೇನಾರು ನಮ್ಮ ಮನಸ್ಸಿಗೆ ಪ್ರಭಾವದಂಥ ವಿಷಯಗಳು ನಮ್ಮ ಕವಿತೆಯಾಗಿ ಹುಟ್ಟುತ್ತಾ ಇದ್ದವು ಅಷ್ಟೆ. ಹೀಗಾಗಿ ಇರೋದರಿಂದ ನಮಗೆ ಬಹಳಷ್ಟು ಸರಳವಾಗ್ತವೆ ಅಷ್ಟೆ. ಒಮ್ಮೆ ಭಾಳ ನಿರೀಕ್ಷೆ ಇದ್ರು ಬೆಳಗ್ಗೆ ಒಮ್ಮೆ 3 ಗಂಟೆಗೆ ಎಬ್ಬಿಸಿದಂಥ ಕವಿತೆಗಳು ಅದಾವೆ, ಮಲಗಿರ್ತವೆ 3 ಗಂಟೆಗೆ ಎಚ್ಚರಾದಾಗ ಏನೋ ಆಲೋಚನೆ ಆಗಿತ್ತಲ್ಲ ಅಂತೇಳಿ ಆಗೂ ಬರೋದಂತ ಓದಾವ ಅಷ್ಟೆ. ಅವೇನು ನಮ್ಗೆ ತೊಂದರೆ ಮಾಡಲಿಲ್ಲ, ಬಟ್ ಸ್ಫೂರ್ತಿ ಇನ್ನಷ್ಟು ನಮಗೆ ಹೆಚ್ಚಿಸಿದ್ವು ಅಷ್ಟೆ. ಮತ್ತು ಉಪನ್ಯಾಸಕ ವೃತ್ತಿ ಜೊತೆಗೆ ನಾವು ಅನೇಕ ಹಿರಿಯರನ್ನು ನಮ್ಮ ಕವಿಗಳನ್ನು ನೋಡ್ತೀವಿ, ಅವರ ಒಂದೇ ಕ್ಷೇತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ ಬೆಳೆದಂಥ ಹಿರಿಯ ಕವಿಗಳಿದ್ದಾರೆ, ಅವರು ಕೂಡ ನಮಗೆ ಸ್ಫೂರ್ತಿ ಅಲ್ಲ. ಅವರು ನಮ್ಮ ಹಾಗೆ ಉಪನ್ಯಾಸಕರು, ಅವರು ಬರೀತಾರೆ, ನಮಗೆ ಯಾಕೆ ಬರೀಲಿಕ್ಕೆ ಆಗುವುದಿಲ್ಲ ಅಂತ. ಇವತ್ತು ಬಹಳಷ್ಟು 100 ಪುಸ್ತಕಗಳು ಬರೆದಾರು ನಮ್ಮ ಕವಿತೆಗಳು, ನಮ್ಮ ಹಿರಿಯರಿದ್ದಾರೆ ಅಷ್ಟೆ. ಹೀಗಾಗಿ ನಾವು ಇಷ್ಟಾರು ಬರೆಯೋಣ ಅಂತೇಳಿ ಅದಕ್ಕೆ ಅವರ ಒಬ್ಬ ವ್ಯಕ್ತಿ ಅಷ್ಟೆಲ್ಲ ಸಮಯ ತೆಗಿತಾನೆ, ನಮ್ಗೆ ಯಾಕೆ ಆಗುದಿಲ್ಲ ಅನ್ನುವಂಥ ಪ್ರಶ್ನೆ ನನ್ನ ಒಳಗೆ ಕಾಡ್ತಾ ಇತ್ತು. ಇನ್ನೂ ಯಾರು ಕಾಡ್ತವೆ, ಇನ್ನೂ ಬರೆದಿದ್ದ ಕಡಿಮೆ, ನಾವು ಇನ್ನೂ ಮಾಡೋಣ.
1: ಸರ್, ಇಷ್ಟೊಂದು ಸಾಮಾಜಿಕ ಕಳಕಳಿ ಉಳ್ಳಂತವರು ನೀವು, ನಮ್ಮ ಈಗಿನ ಯುವ ಜನತೆಗೆ ಯಾವ ಒಂದು ಸಂದೇಶವನ್ನು ಹೇಳಬಯಸ್ತೀರಾ?
0: ನಮ್ಮ ಯುವ ಜನತೆ ಮೊದಲು ಸಮಾಜದಲ್ಲಿ ಗೌರವಿತ ಜೀವನವನ್ನು ನಾ ಕಟ್ಕೋಬೇಕು ಅನ್ನುವಂಥ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೋಬೇಕು. ಜೊತೆಗೆ ಯುವ ಸಮುದಾಯ, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಗುರಿಯನ್ನು ಬೆನ್ನು ಹತ್ತಬೇಕು, ಅದಕ್ಕೆ ಅವನ ಏಕಾಗ್ರತೆಯನ್ನು ತನ್ನ ಮನಸ್ಸನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಒಂದು ಸಾಧನೆ ಮಾಡುವವರ ಮಟ್ಟಕ್ಕೆ ಬೆಳಿಬೇಕು. ನಮ್ಮ ಯುವಕರು ಇಲ್ಲಿ ರೈತಾಪಿ ವರ್ಗದವ್ರಿಗೆ ಹೆಚ್ಚಾಗಿ ಹೌದಾ, ಇವತ್ತೆಲ್ಲ ಸಾಕಷ್ಟು ಅವಕಾಶಗಳದಾವೆ ಹೌದಾ. ನಾವು ಕೃಷಿ ಮಾಡಲಿಕ್ಕೆ ಹೋದಾಗ ಏನಾಗ್ತದೆ, ನಿಮ್ಮ ಸ್ವತಂತ್ರತೆ ಅದು, ಆ ವೃತ್ತಿ ಮಾಡಬೇಕಾದ್ರೆ ನೀವು ಇತರ ವೃತ್ತಿಯನ್ನು ಮಾಡಿ ಇಲ್ಲ ಅಂತಲ್ಲ, ನಿಮ್ಮ ಬಿಡುವಿನ ಎಳೆಯಲ್ಲಿ ಕೂಡ ಕೃಷಿಯಲ್ಲಿ ಪಾಲ್ಗೊಳ್ಳಿ. ಯಾಕಂದರೆ ಅವತ್ತು ನಮ್ಮ ರೈತಾಪಿ ವರ್ಗದವರಿಗೆ ಯಾಂತ್ರೀಕರಣ ಬೇಕಾಗಿದೆ, ಒಬ್ಬ ಕೃಷಿ ಇಂಜಿನಿಯರ್ ಬೇಕಾಗಿದ್ದಾನೆ, ಇವತ್ತು ಕೃಷಿ ವಿಜ್ಞಾನಿ ಬೇಕಾಗಿದ್ದಾನೆ,
1: ಕೃಷಿಯ ಬಗ್ಗೆ ಅನುಭವ ಉಳ್ಳವರು.
0: ಹಾಂ, ಅನುಭವ ಉಳ್ಳಬೇಕಾಗಿ, ಅದಕ್ಕಾಗಿ ನಾವೇ ರೈತರ ಮಕ್ಕಳನ್ನೇ ನಾವೇ ವಿಜ್ಞಾನಿಗಳಾಗೋಣ, ನಾವೇ ಯಾಂತ್ರೀಕರಣ ಆಗೋಣ. ಇನ್ನಷ್ಟು ಕೃಷಿ ತೋಟಗಾರಿಕೆ ಇದೆ, ಇವತ್ತೆಲ್ಲ ನೀರಾವರಿಯ ಸೌಲಭ್ಯಗಳು ಕೂಡ ಇದ್ದಾವೆ, ಅಷ್ಟೇ ಅಲ್ಲ ಹೊಸ ಶೋಧನೆಗಳು ಕೂಡ ಮಾಡಬೇಕಾಗಿದೆ ನಾವಿನ್ನು. ಹೀಗಾಗಿ ನಿಮ್ಮ ಆ ರೀತಿ ದೃಷ್ಟಿಕೋನವಿಟ್ಟುಕೊಂಡು ಅದಕ್ಕೆ ಉದ್ಯೋಗವಿಲ್ಲ ಅಂತ ಕೊರಗಬೇಡಿ, ಉದ್ಯೋಗ ನಾವೇ ಸೃಷ್ಟಿ ಮಾಡ್ಕೋಬೇಕು. ಹೀಗಾಗಿ ಹಾದಿಯನ್ನ ಇನ್ನೊಬ್ಬರ ಹಾದಿಯಲ್ಲಿ ನಡೆದು ಎಷ್ಟೊತ್ತು, ನಾವು ಒಂದು ಹೊಸ ಮಾರ್ಗವನ್ನ ಹೊಸ ದಾರಿಯನ್ನ ನಾವೇ ನಡೆದು ಹೋದು ಅಂದ್ರೆ ನಮ್ಮ ದಾರಿ ಹಿಡಿದು ಮತ್ತೊಂದು ಮಾರ್ಗ ಸೃಷ್ಟಿ ಆಗ್ತದೆ, ಈ ಆಶೆಯನ್ನ ಇಟ್ಕೋಬೇಕು. ಹೀಗಾಗಿ ಅದಕ್ಕೊಂದು ನನ್ನ ಕವಿತೆ ಇದೆ, ನೀನಲ್ಲವೇ ಅಂತ. ಯಾಕಂದ್ರೆ ಇವತ್ತು ರೈತಾಪಿ ವರ್ಗದ ಮಕ್ಕಳಿಗೆ ಹೆಣ್ಣನ್ನು ಕೊಡುವಂಥದ್ದು ಕಡಿಮೆ ಆಗಿಬಿಟ್ಟದು, ಎಲ್ಲೋ ಹೆಣ್ಣು ಹತ್ತಾ ಇಲ್ಲೋ ಅಂತ ಕೊರಗು ನಮ್ಮ ರೈತಾಪಿ ವರ್ಗದವ್ರಿಗೆ ಇದೆ. ಹೀಗಾಗಿ ಯಾಕಿದೆ ಅಂತಂದರೆ ಎಲ್ಲರೂ ಸುಖವಾಗಿರಬೇಕು, ಅವ್ರ ಮಗಳು ಸುಖವಾಗಿರಬೇಕು ಅನ್ನೋಂಥ ಆಸೆ ಎಲ್ಲರಿಗೂ ಇದ್ದೇ ಇರ್ತದೆ. ಹೀಗಾಗಿ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ, ಆ ಒಂದು ಅಳಲು ಈ ಒಂದು ಕವಿತೆಯಲ್ಲಿ ಕಾಣ್ತದೆ. ನೀನಲ್ಲವೇ ಅನ್ನುವಂಥ ಕವಿತೆ. ನಾನು ಶಾಲೆ ಕಲಿತರು ರೈತರ ಮನೆದವನ ನನ್ನೊಡನೆ ಬಾಳ ಸುಖವಿಲ್ಲವೆಂದು ಕಷ್ಟವೇ ಅನುದಿನವೆಂದು ನಿರಾಕರಿಸಿದವಳು ಅಂದು ನೀನಲ್ಲವೇ. ಮನೆಯಲ್ಲಿ ನನ್ನಪ್ಪ ಅವ್ವ ಇದ್ದಾರೆಂದು ಅವರ ಸೇವೆ ಮಾಡಬೇಕಾಗುವುದೆಂದು ಅವಿಭಕ್ತ ಕುಟುಂಬಕ್ಕೆಲ್ಲ ಅಡುಗೆ ಮಾಡಬೇಕಾಗುವುದೆಂದು ನಿರಾಕರಿಸಿದವಳು ಅಂದು ನೀನಲ್ಲವೇ. ಬಂಧು ಬಳಗದವರ ಮುಂದೆ ಲಕ್ಷ ದಾಟಿದ ಸಂಬಳದವನನ್ನು ವರದಕ್ಷಿಣೆಯಲ್ಲಿ ಕೊಂಡವಳು ನೀನಲ್ಲವೇ. ಸಮಾಜದಲ್ಲಿ ಎದೆ ಸಟಿಸಿ ನನ್ನ ಮುಂದೆ ಬಿಂಕದ ಹೆಜ್ಜೆಯ ನಿಟ್ಟು ಕೈ ಹಿಡಿದವನ ಜೊತೆ ವಿದೇಶಕ್ಕೆ ಹಾರಿದವಳು ನೀನಲ್ಲವೇ. ಇರುವೊಂದು ಗುಡಿಸಲಲ್ಲಿ ಅಪ್ಪ ಅಮ್ಮರೊಂದಿಗೆ ಅಕ್ಕ ತಮ್ಮರೊಂದಿಗೆ ಬಾಳಲ್ಲಿ ನಗೆಗೊಂಡು ಬದುಕುವನನ್ನು ನೀ ದೂರ ತಳ್ಳಿದವಳು ನೀನಲ್ಲವೇ. ಇರುವ ಮೊಳ ಭೂಮಿಯಲ್ಲಿ ಬೆವರ ಹನಿ ಸುರಿಸಿ ದುಡಿದು ಬಂಗಾರದ ಬೆಳೆ ಬೆಳೆದು ಜೋಡೆಮ್ಮೆ ಸಾಕಿ ಹಾಲು ಮಾರಿ ಜೀವನ ನಡೆಸುವನನ್ನು ನೀ ಬಿಸಾಡಿ ಬಿಟ್ಟವಳು ನೀನಲ್ಲವೇ ಅಂತ ಅಂದನ್ನು. ಇನ್ನೊಂದು ನಮ್ಮ ಗ್ರಾಮೀಣ ಸಂಸ್ಕೃತಿಯಲ್ಲಿ ಅಂದರೆ ಗ್ರಾಮ ಅಂದರೆ ನಮ್ಮ ದೃಷ್ಟಿಯಲ್ಲಿ ಜಗತ್ತು, ಅದನ್ನು ನೋಡುವ ದೃಷ್ಟಿಕೋನ ನಮ್ಮದು ಬೇಕು. ಆ ಯುವ ಸಮುದಾಯದಲ್ಲಿ ಪ್ರೀತಿ ಇರ್ತವೆ, ಪ್ರೇಮ ಇರ್ತವೆ, ಅವಮಾನಗಳಿರ್ತವೆ, ಅಸಹನೆ ಇವೆಂಥವನ್ನೆಲ್ಲ ಕಾಣ್ತೇವೆ ನಾವು. ಜಾತ್ರೆ, ಹಬ್ಬ, ಉತ್ಸವ ಇವನ್ನೆಲ್ಲ ನೋಡ್ತಾನೆ ಇರ್ತೇವೆ. ಅಲ್ಲಿ ಅನೇಕ ನಮ್ಮ ಯುವಕರು ಪ್ರೀತಿಯ ಹಳ್ಳಕ್ಕೆ ಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡುವಂಥ ಮಾರ್ಗಗಳನ್ನು ಕೂಡ ಹಿಡಿತಾ ಇರ್ತಾರೆ ಅಷ್ಟೆ. ಮುಂದೆ ನಿರಾಕ್ಷತೆ ಹೊಂದೋದು, ಇನ್ನೇನಪ್ಪ ನನ್ನ ಕೈಯಲ್ಲಿ ಬದುಕಲಿಕ್ಕೇ ಆಗಲಿಲ್ಲ ಅಂತ ದೃಷ್ಟಿಕೋನವನ್ನು ಹಿಡಿತಾರೆ. ಆದರೆ ಆ ನೋವುನಿಂದ ಸ್ಫೂರ್ತಿ ಪಡಿಬೇಕು, ಒಂದು ಛಲ ಇಟ್ಕೋಬೇಕು, ನಾನು ಅಂಥವ್ರ ಮುಂದೆ ಬೆಳೆ ತೋರಿಸ್ಬೇಕು. ಉದಾಹರಣೆ, ಪ್ರೀತಿಸಿದವಳು ಕೈ ಕೊಟ್ಟಳಂದ್ರೆ ಅವಳ ಎದುರುಗಡೆ ಅವಳ ನಿಂತಾಗ ನಾವು ಶ್ರೀಮಂತಿಕೆ ಆಗಿರಬೇಕು, ಹೀಗೆ ಸಮಾಜ ಸೇವಕನಾಗಿರ್ಬೇಕು, ಇಂಥ ಒಂದು ಛಲ ಇಟ್ಕೋಬೇಕು ಅನ್ನೋದು ನನ್ನ ಕಳಕಳಿ.
1: ಸರ್, ಒಟ್ಟಿನಲ್ಲಿ ನಿಮ್ಮ ಈ ಚಂದ್ರಬಿಂದು ಕವನ ಸಂಕಲನದಲ್ಲಿ ಸಾಮಾಜಿಕ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ, ಆಧುನಿಕ ಜೀವನದ ಮನುಷ್ಯನ ಬಾಳಿಗೆ ಸಂಬಂಧಪಟ್ಟಂತೆ, ಹಾಗೇನೆ ನಿಸರ್ಗದ ಬಗ್ಗೆನೂ ಕೂಡ ಬರಿತಾ ಹೋಗ್ತೀರಾ, ಹಾಗೆ ರೈತನ ಗೋಳಾಟದ ಬಗ್ಗೆನೂ ಬರಿತಾ ಹೋಗ್ತೀರಾ. ಹಾಗಿದ್ರೆ ಸರ್, ಮತ್ತೆ ಈ ಕವನ ಸಂಕಲನದಲ್ಲಿ ಮತ್ತೆ ಯಾವೆಲ್ಲ ಅಂಶಗಳನ್ನ ನೀವು ಇಲ್ಲಿ ಸೃಷ್ಟಿ ಮಾಡ್ತಾ ಹೋಗಿದ್ದೀರಾ?
0: ಇನ್ನೊಂದು ವಿಶ್ವ ಶಾಂತಿಯನ್ನ ಬಯಸುವಂತ ಒಂದು ಕವಿತೆಯನ್ನ ನಾನು ಇದರಲ್ಲಿ ಬರೆದಿದ್ದೇನೆ. ಅದು ಬಾಬಾ ಹಕ್ಕಿ ಅಂತ. ಈ ಹಕ್ಕಿ ಎಂಥದ್ದಂದರೆ ಇಡೀ ಜಗತ್ತಿನಲ್ಲಿ ಅದು ಏನು ಬಯಸ್ತದಂದರೆ ಶಾಂತಿ ಸಂದೇಶವನ್ನು ಕೊಡ್ತಾ ಬರ್ತದೆ ಎಲ್ಲ ದೇಶಗಳಿಗೆ, ಇಡೀ ಭೂಮಂಡಲದ ಎಲ್ಲ ದೇಶಗಳಿಗೆ. ಹೆಂಗೆ ಕೊಡ್ತದೆ ಅನ್ನೋದನ್ನು ಇಲ್ಲಿ ಆ ಹಕ್ಕಿಗೆ ಹೋಲಿಸಿದ್ದೇನೆ ಅಷ್ಟೆ. ಅದು ಹೇಳ, ಬಾಬಾ ಹಕ್ಕಿ ಬಾಣಂಗಳ ಸುತ್ತಾಡಿ ನಿರ್ಮಲವಾದ ಬಾಣಲ್ಲಿ ನಗೆ ಹೂವು ಚೆಲ್ಲಾಡಿ. ಜನ ಎಲ್ಲ ನಗ್ತಾ ಇಲ್ಲ, ಒಂದಿಷ್ಟು ನಗೆ ಅವಳಿಗೆ ಚೆಲ್ಲಿ ಬಾ ಹಕ್ಕಿ ಅಂತ ನಾ ಸಂದೇಶ ಹೇಳ್ತಾ ಇದ್ದೇನೆ ಹಕ್ಕಿಗೆ. ಇಳೆ ಸುತ್ತಿ ಹರದಾಡಿ ಬೆಳೆ ಸುತ್ತಿ ನಡೆದಾಡಿ ಹಸಿರುಂಡು ಬಾರಮ್ಮ ಹೆಸರನ್ನು ತಾರಮ್ಮ ನನ್ನೂರಿಗೆ. ಏ ಹಕ್ಕಿ, ನೀ ಇಡೀ ಇಳೀ ಭೂಮಿಯನ್ನು ಸುತ್ತಿ ಬಾ, ಬಂದು ಹಸಿರುಂಡು ಬಾ ಅಂದರೆ ಹೇಗಿದೆ ನಮ್ಮ ಪರಿಸರ ಅದನ್ನು ಉಣ್ಣು ಬಾ ಅಂತ ಕರಿತೀನಿ. ಬಂದು ನೀ ನಮಗೆ ಹೆಸರು ತರಬೇಕು, ನೀ ಹಾಗೆ ಸುತ್ತಿ ಬರಬಾರ್ದು. ಬೇಲಿ ಬಯಲಲ್ಲಿ ಭಕ್ತಿ ಭಾವನೆ ಚೆಲ್ಲಿ. ಬೇಲಿ ಯಾಕೆ ಹಾಕಿರ್ತಾರೆ ಅಂದರೆ ಮನುಷ್ಯಗೆ, ದುಷ್ಟ ಮನುಷ್ಯ ಅಂದ್ರೆ ಅನೇಕ ದೇಶಗಳು ತಮ್ಮ ತಮ್ಮ ಬೌಂಡ್ರಿ ಮಾಡಿದ್ದಾರೆ. ಇಲ್ಲಿ ನನ್ನ ದೃಷ್ಟಿಯಲ್ಲಿ ಬೌಂಡ್ರಿ ಬೇಡ ಅಂತೀನಿ, ನಾ ಗಡಿ ಬೇಡ, ಯಾಕಂದ್ರೆ ನೀ ಅಂಥ ಶಾಂತಿಯನ್ನು ಕೊಡು,
1: ಸೌಹಾರ್ದ
0: ಸೌಹಾರ್ದತೆಯನ್ನು ಕೊಡು, ಯಾರು ಪರಸ್ಪರ ಬೈದಾಡಬಾರ್ದು. ಅದಕ್ಕೆ ಭಕ್ತಿ ಭಾವನೆಯನ್ನು ಚೆಲ್ಲಿ ಬಾ ಎಲ್ಲರಿಗೂ. ಅವ್ರಿಗೆ ಅಣ್ಣ ಅಕ್ಕನ ನಡೆ ನುಡಿ ಹಾಡಿ ಬಾರಮ್ಮ ನನ್ನೂರಿಗೆ. ಅಣ್ಣ ಬಸವಣ್ಣ ಹೇಗೆ ಸಂದೇಶ ಹೇಳಿದೆ, ಮಾನವತಾದ ಸಂದೇಶವನ್ನ, ಸಮಾನತೆಯ ಸಂದೇಶವನ್ನ, ಹಾಗೆ ನಮ್ಮ ಸ್ತ್ರೀ ಅಕ್ಕ ಮಹಾದೇವಿ ಹೇಗೆ ಒಂದು ವಿರಾಗಿ ಗುಣದಿಂದ ಇಡೀ ಸಂದೇಶವನ್ನು ಸಾರ್ತಾಳೆ ಅಂದ, ಪುರುಷ ಪ್ರಧಾನ ಕುಟುಂಬಕ್ಕೆ ಹೇಗೆ ಸವಾಲನ್ನು ಎದುರಿಸಿ ಬೆಳೀತಾಳೆ, ಅವಳ ಬದುಕಿನ ಸಂದೇಶವನ್ನು ಹೇಳಿ ಬಾ ಅಂತ ಹಾಗೆ ಹಕ್ಕಿಯಲ್ಲಿ ಕೇಳ್ಕೊತೀನಿ. ಮತ್ತೆ ಅಣು ಅಸ್ತ್ರ ಪರಮಾಣು ಗ್ರೆನೇಟು ಬಾಂಬುಗಳ ಆತ್ಮಗಳ ಚಿತೆಯೇರಿ ಸುಟ್ಟಾಕಿ ಬಾರಮ್ಮ ನನ್ನೂರಿಗೆ. ನಮಗಿವತ್ತು ಯುದ್ಧ ಬೇಡ, ಅದಕ್ಕೆ ಹಕ್ಕಿಗೆ ಹೇಳ್ತಾ ಇದ್ದೇನೆ ಏನಂತ, ಅಣು ಅಸ್ತ್ರಗಳನ್ನು ಇಟ್ಕೊಂಡಾರೆ, ಪರಮಾಣು ಬಾಂಬುಗಳನ್ನ ಇಟ್ಕೊಂಡಾರೆ ಮುಂದುವರೆದಂಥ ದೇಶಗಳು, ಗ್ರೆನೇಡ್ ಬಾಂಬ್ಗಳನ್ನು ಇಟ್ಟು ಸಣ್ಣ ದೇಶಗಳ ಮೇಲೆ ಹೆದರಿಸ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಿದ್ದಾರೆ. ಅದಕ್ಕೆ ಏನು ಮಾಡು, ಅಣು ಅಸ್ತ್ರ ಬ್ರಾಂಬ ಗ್ರೆನೇಡ್ಗಳನ್ನು ಅವುಗಳ ಆತ್ಮವನ್ನೇ ಸುಟ್ಟು ಬಾಣಿ, ಅವು ಹಾರಬಾರದು, ಸುಟ್ಟು ಬಾ ಅಂತ ಹಕ್ಕಿ ಹೇಳ್ತೀನಿ. ಅದಕ್ಕೆ ಸುಟ್ಟಾಕಿ ಬಾರಮ್ಮ ನನ್ನೂರಿಗೆ. ಬಂದೂಕು ಪಿರಂಗಿಗಳ ಒಳಗೆ ಜೇನುಗೂಡು ಕಟ್ಟಿಸಿ. ಬಂದೂಕು ನಮಗೆ ಹಾರೋದು ಬೇಡಾಗೈತಿ, ಅದಕ್ಕೇನಾಗಲಿ ಅದರ ಒಳಗಡೆ ಬಂದೂಕಿನ ಒಳಗಡೆ ಜೇನುಗೂಡು ಕಟ್ಟಲಿ, ಬಂದೂಕುಗಳಿಗೆ ಅದು ಸಿಹಿಯಾದ ತುಪ್ಪವನ್ನು ಕೊಡಲಿ ನಮಗೆ ಅಂತ ಈ ಕಲ್ಪನೆ.
1: ಬಂದೂಕಿನಿಂದ ಹಾರಿದ ಮದ್ದು ಕೂಡ ನಮಗೆ ಸಿಹಿ ಆಗಿ,
0: ಅದ ಅಂದ್ರೆ ಉಪಯೋಗ ಆಗಲಿ, ಬಂದೂಕು ಯೂಸ್
1: ಆಗಬಾರ್ದು,
0: ಅದಕ್ಕೆ ಅದು ಬಂದೂಕು ಇದೆ ಈಗೆಲ್ಲ ಬಳಸ್ತಾ ಇದ್ರೆ ಅದಕ್ಕೆ ನೀ ಏನ್ ಮಾಡು, ಅದಕ್ಕೆ ಗೂಡು ಕಟ್ಟಿಬಿಡು ಅಂದ್ರೆ ಅವಶ್ಯಕತೆ ಇಲ್ಲದಾಗುತ್ತದೆ, ಅದು ಅವಶ್ಯಕತೆ ನಮ್ಗೆ ಬೇಡಾಗಬೇಕು. ಕ್ರೆನೆಟ್ ಅವಶ್ಯಕತೆ ಇಲ್ಲ, ಯಾಕೆ ಎಲ್ಲ ಶಾಂತಿ ಇದೆ ನಮ್ಮ ದೇಶ. ಅದಕ್ಕೆ ಅದ್ರ ಒಳಗಡೆ ಜೇನು ಕೂಡ ಕಟ್ಟಲಿ, ಅದರಿಂದ ಸಿಹಿಯಾದ ತುಪ್ಪ ಬರಲಿ. ಅದಕ್ಕೆ ಮಕರಂಬ ಅದರೊಳಗ ಮಕರಂದ ತುಂಬಿಟ್ಟು ಬಾರಮ್ಮ ನನ್ನೂರಿಗೆ. ಒಳ್ಳೆಯ ಮಕರಂದ ತುಂಬಿಟ್ಟು ಬಾ ಬಂದುಕಂದ್ರೆ, ಬಂದುಕಂದ್ರೆ ಎಲ್ಲರೂ ಅದರೊಳಗಿನ ಅದು ಉಪಯೋಗಕ್ಕೆ ಬಾರದೇ ಇರುವಂಥ ವಸ್ತು ಆಗಲಿ, ಅದರಿಂದ ತುಪ್ಪು ಸಿಹಿಯಾದ ಮಕರಂದ ಬರಲಿ, ಜನರಿಗೆ ಸಿಗಲಿ ಅಂತ. ಗಡಿಗಡಿಗಳ ನಡುವೆ ಬಿಳಿ ಧ್ವಜವನ್ನಿಟ್ಟು ಪಾರಿವಾಳ ಹಾರಲು ಬಿಟ್ಟು ಬಾರಮ್ಮ ನನ್ನೂರಿಗೆ. ಅದಕ್ಕೆ ಗಡಿಗಡಿಗಳ ನಡುವೆ ಬಿಳಿ ಧ್ವಜ ಬೇಕಾಗಿದೆ, ಅಂದರೆ ಬಿಳಿ ಅಂದರೆ ಇಲ್ಲಿ ಶಾಂತಿಯ ಧ್ವಜ ಬೇಕಾಗಿದೆ. ಪರಸ್ಪರ ಬಡದಾಡೋದು ಇದು ಬೇಡ ನಮಗೆ ಅಷ್ಟೆ, ಅವರಿಬ್ಬರ ನಡುವೆ ಶಾಂತಿಯ ಧ್ವಜವನ್ನು ಹಚ್ಚು, ಹಾಗೆ ಶಾಂತಿಯ ಸಂದೇಶವಾಗಿ ಪಾರಿವಾರಗಳನ್ನು ಹಾರಿಬಿಡಿಸು ಅವ್ರ ಕಡೆಯಿಂದ, ನಾವು ಶಾಂತವಾಗಿದ್ದೇವೆ ಅಂತ, ಶಾಂತವಾಗಿರೋಣಂತ. ಹೀಗೆ ನೀನು ಬಾರಮ್ಮ ನನ್ನೂರಿಗೆ ಅಂತ ಕರಿತೇನೆ ಅವರ. ಮತಗಳ ಕಂದಕ ಮುಚ್ಚಿ ಮೇಲೊಂದು ಗಿಡ ಹಚ್ಚಿ. ಜಾತಿ ಮತ ವರ್ಗ ಇದರಿಂದ ಸಮಾಜ ಕಂದಕ ಅಂದ್ರೆ ತಗ್ಗು ಬಿದ್ದು ಬಿಟ್ಟದಷ್ಟೆ, ಸರಿದಾರಿ ಹಿಡಿತಾ ಇಲ್ಲ. ಅದಕ್ಕೆ ನೀ ಏನು ಮಾಡು, ಅದರ ಮೇಲೊಂದು ಕಂದಕಗಳನ್ನೆಲ್ಲ ಮುಚ್ಚಿ ಗಿಡ ಒಂದು ಹಚ್ಚಿ. ಮನೆಯೊಳು ಉಂಡು ಮಲಗೋಣ ಬಾರಮ್ಮ ನನ್ನೂರಿಗೆ. ನೀ ಮತ್ತೆ ಸುತ್ತಿ ನನ್ನ ಹತ್ತಿರ ಬಾ, ಅಂದ್ರೆ ಪ್ರತಿಯೊಬ್ಬನ ಹತ್ತಿರಕ್ಕೆ ಈ ಭಾವನೆ ಬರಬೇಕು ಅನ್ನೋಂಥ ದೃಷ್ಟಿಕೋನ. ನನ್ನ ಶಾಂತಿ ಅನ್ನುವಂಥ ಹಕ್ಕಿ ಜಗತ್ತೆಲ್ಲ ಸಂಚರಿಸಬೇಕು, ಜೊತೆಗೆ ನನ್ನ ಒಳಗೇನೆ ಇರಬೇಕು, ನನ್ನ ಒಳಗೇನೂ ಮಲಗಿರಬೇಕು ಅದಷ್ಟೆ. ಯಾಕಂದ್ರೆ ಶಾಂತಿ ಇದ್ರೆ ನೆಮ್ಮದಿಯಿಂದ ಮಲಗ್ತೇನೆ. ಅದಕ್ಕೆ ಕವಿಯ ಮನಸ್ಸಿನಿಂದ ಹಕ್ಕಿಯನ್ನು ಹೀಗೆ ಕರಿತಾ ಇದ್ದೀನಿ ನಾನಷ್ಟೆ. ಮತ್ತೆ ನೀ ಎಲ್ಲ ಸುತ್ತಾಡಿ ಎಲ್ಲಿ ಹೋಗಬೇಡ, ಮತ್ತೆ ಎಲ್ಲಿ ಬಾ, ನನ್ನ ಜೊತೆಗೇನೆ ಬಾಳ, ಜೊತೆಗೇನೆ ಮಲಗಿಬಿಡೋಣ ಊಟ ಮಾಡಿ ಅಂತ ಅಂದ್ರೆ ನನಗೂ ಬೇಕದು ಅಷ್ಟೆ. ಅದಕ್ಕೆ ಭರವಸೆಯ ಬೆಳೆ ಬೆಳೆದು ಒಕ್ಕೋಣ ಬಾರಮ್ಮ ಮನ ಒಂದಾಗಿಸಿ. ಒಂದು ಭರವಸೆ ಇಟ್ಕೊಂಡೇವೆ, ಏನು ಭರವಸೆ ಇದೆ, ಅದು ಬೆಳೆಯನ್ನು ಬೆಳೆಯೋಣ ಈ ಭೂಮಿಯ ಮೇಲೆ. ಆ ಬೆಳೆ ಬೆಳೀತಂದರೆ ಎಲ್ಲರಿಗೂ ಭರವಸೆ ಹುಟ್ಟುತ್ತದಷ್ಟೆ. ನಾವು ಬದುಕ್ತೀವಿ, ಮನುಷ್ಯರೇ ಆಗಿದ್ದೇವೆ, ನಿಜವಾಗಿ ಬದುಕ್ತೀವಿ, ಆನಂದದಿಂದ ಬದುಕ್ತೀವಿ, ಮಾನವರಾಗಿ ನಾವು ನಿಜವಾಗಿಯೂ ಮಾನವರಾಗೇ ಬದುಕ್ತೀವಿ ಅನ್ನುವಂಥ ಒಂದು ಭರವಸೆ ಎಲ್ಲರಲ್ಲೂ ಹುಟ್ಟಬೇಕಾಗಿದೆ. ಅದಕ್ಕೆ ಈ ಹಕ್ಕಿ ಎಲ್ಲರಿಗೂ ಅಂಥ ಒಂದು ಭರವಸೆ ಬೀಜಗಳನ್ನೇ ಬಿತ್ತಿವ ಅಂತ ಕರಿತಾ ಇದ್ದೇನೆ ಅಷ್ಟೆ. ಹೀಗೆ ಬದುಕೋಣ ಬಾರಮ್ಮ ಎಲ್ಲ ದೇಶಗಳನ್ನು ಒಂದಾಗಿಸಿ. ದೇಶದ ಗಡಿಗಳ ಬೇಡ ಇಲ್ಲಿ. ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಬಹುಶಃ ನನಗೆ ಇಲ್ಲಿ ಭಾಳ ಸ್ಫೂರ್ತಿ ಆಯಿತು. ಇನ್ನು ಎಂತ ಅಂದ್ರೆ ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಒಂದು ಲೇಖನ ಅಥವಾ ಹಾಡು ಅವುಗಳು ಕೂಡ ನಮಗೆ ಸ್ಫೂರ್ತಿ. ಅವರ ದೃಷ್ಟಿಕೋನ ಇಟ್ಕೊಂಡು ನಾವು ಯಾಕೆ ಬರಿಬಾರ್ದು, ಹಿಂಗೆ ನಂಗಲ್ಲಿ ಸವಾಲು ಹುಟ್ಟಿದ್ದು ಹಾಗೆ ಬರೆದಂತ ಒಂದು ಕವಿತೆ.
1: ಆಗಿನ ಎಲ್ಲ ಕವಿಗಳು ಸ್ಫೂರ್ತಿನೇ
0: ಸ್ಫೂರ್ತಿನೇ, ಆದ್ರೆ ಎಫೆಕ್ಟಿವ್ ಆಗ್ತಾರೆ ಕೆಲವೊಬ್ರು. ಆ ಎಫೆಕ್ಟ್ಗಾಗಿ ನಮ್ಮ ಮನುಷ್ಯನೇ ಕಾಡ್ತಾರೆ. ಕಾಡು ಯಾವಾಗ ಹೋಗ್ತಾರೆ ಅಂದ್ರೆ ನಮ್ಮ ಒಳಗಿಂದ ಏನೋ ಒಂದು ಬರಿಸಿಕೊಂಡು ಅವ್ರು ಹೋಗ್ಬಿಡ್ತಾರೆ,
1: ನಮ್ಮಲ್ಲಿ ಏನೋ ಒಂದು ಕಲ್ಪನೆ ಉತ್ಪತ್ತಿ ಮಾಡಿ
0: ಹುಟ್ಟಿ ಹೋಗ್ತಾರೆ.
1: ಸರ್, ನಿಮ್ಮ ಕಲ್ಪನೆ ಇದೆಯಲ್ಲ ಅದು ತುಂಬಾ ಅದ್ಭುತವಾಗಿ ನಿಮ್ಮ ಎಲ್ಲ ಕವನಗಳಲ್ಲಿ ಮೂಡ್ ಬಂದಿದೆ ಸರ್. ಸರ್, ಇವಾಗ ಇಷ್ಟೆಲ್ಲ ಮಾತಾಡಿದ್ವಿ ನಾವು, ಈಗ ಸರ್ ನಿಮ್ಮ ಮುಂದಿನ ಜೀವನದ ಯೋಜನೆಗಳೇನು, ತಮ್ಮ ಮುಂದಿನ ಯೋಜನೆ?
0: ಜೀವನ ಉಪನ್ಯಾಸಕರಾಗಿ ಇರ್ತೇವೆ, ಮುಂದುವರಿಬೇಕು, ಮಾಡ್ತೇವೆ, ಜೊತೆಗೆ ಒಂದು ಆದರ್ಶರಾಗಿ ಬಾಳಬೇಕು. ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಪ್ರಜೆಗಳಾಗಬೇಕು, ನಾಗರಿಕತೆಗಳಾಗಬೇಕು ಅನ್ನೋಂಥ ದೃಷ್ಟಿಕೋನ. ಇನ್ನು ಮುಂದಿನ ನಮ್ದು ಹೆಜ್ಜೆ ಏನಂದ್ರೆ ನಮ್ಮ ಯುವ ಸಮುದಾಯಕ್ಕೆ ಕವಿತೆಗಳನ್ನು ಓದಬೇಕು. ಅಂದ್ರೆ ಅವರ ವಿಚಾರಗಳೇನಿರ್ತವೆ, ಅವರ ಮನಸ್ಸಿನಲ್ಲಿ ಏನಿರ್ತದೆ ಅಂದ್ರೆ ನಾವು ಅವರ ಮಟ್ಟಕ್ಕೆ ಇಳಿದು ಕವಿತೆಗಳನ್ನು ಬರಿಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡಿದ್ದೀನಿ ನಾನಷ್ಟೆ. ಉದಾಹರಣೆಗೆ ಇತ್ತೀಚೆಗೆ ರಿಕ್ಷಾ ಮತ್ತು ಟೂ ವೀಲರು ಕಾರ್ ಮೇಲಿನ ಒಂದು ಚಿಕ್ಕ ಚಿಕ್ಕ ಬರಗಳಿರ್ತವೆ, ಅವನೇ ಹಂತಗಳನ್ನು ಸಂಗ್ರಹ ಮಾಡಿಸಿ ಆ ಓದುಗರನ್ನಾಗಿ ಹುಟ್ಟು ಹಾಕಬೇಕು ಅನ್ನೋಂಥ ದೃಷ್ಟಿಕೋನ. ನಾನು ನಿನ್ನೆ ಬರ್ತಾ ಇದ್ದೆ, ಈ ಕಡೆ ನಮ್ಮ ಲಕ್ಷ ಭಾಳ, ಯಾವ್ದಾದ್ರು ಒಂದು ಮುಂದೆ ರಿಕ್ಷಾ ಹೊಂಟಿತ್ತಂದ್ರೆ ಅದ್ರ ಹಿಂದೆ ಏನು ಬರೆದಿರ್ತಾರೋ ಅಂತ. ನನಗೆ ಭಾಳ ಒಂದು 4 ತಿಂಗಳ ಹಿಂದೆ ಚೆನ್ನಮ್ಮ ಸರ್ಕಲ್ನ ಸಿಗ್ನಲ್ ಬಿತ್ತು, 120 ಸೆಕೆಂಡ್ ಇರುತ್ತೆ ಅದು, ಅಂದರೆ 2 ನಿಮಿಷ ಇರ್ತದೆ, 2 ನಿಮಿಷ ಏನು ಮಾಡಬೇಕು ಎನ್ನುವಂಥದ್ದು. ಅದಕ್ಕೆ ನನ್ನ ಲಕ್ಷ ಏನಾಯ್ತು ಅಂದ್ರೆ ಒಂದು ರಿಕ್ಷಾದ ಕಡೆ ಹೋಯಿತು. ಆ ರಿಕ್ಷಾದಿಂದ ಇಬ್ಬರು ಹುಡುಗಿಯರು ಸ್ಕೂಟಿ ತೆಗೆದುಕೊಂಡು ಬಂದು ತರಿಬಿರೋದು, ತರಿವಿ ಏ ನೋಡ್ಲೇ ಆ ರಿಕ್ಷಾದ ಮೇಲೆ ಏನೋ ಬರ್ತೈತೆ ಅಂತ ಆ ಹುಡುಗಿ ಮಾತಾಡ್ಲು, ಇನ್ನೊಬ್ಳು ಗೆಳತಿಗೆ ಹೇಳು, ಹುಡುಗಿಯರು ಮಾತಾಡತ್ತಂದ್ರೆ ಅಂತ ಬರ ಏನು ಅಂತೇಳಿ ನನ್ನ ದೃಷ್ಟಿಕೋನ ಆಗೋಯ್ತು. ಅಲ್ಲಿ ಹಿಂಗೆ ಬರೆದಿತ್ತು, ಸ್ವಾರಿ ಗರ್ಲ್ಸ್ ಐ ಗಿವ್ ಎ ಗಿಫ್ಟ್ ವೆರಿ ಡೇಂಜರಸ್ ಅಂತ ಬರೆದಿತ್ತು. ಹುಡುಗಿಗೆ ನಾ ಕೊಡುವಂಥ ಗಿಫ್ಟ್ ಎಷ್ಟು ಡೇಂಜರಸ್ ಐತಿ ಅಂತೇಳಿ. ಅವನು ಅಂದರೆ ಆ ರಿಕ್ಷಾ ಓಡಿಸುವ ತನಗೆ ಆದಂಥ ನೋವು ಯಾತನೆಯನ್ನು ಬರಹದ ಮೇಲೆ ತೋರಿಸಿರ್ತಾನೆ. ಅಂದರೆ ಇಂಥವುಗಳನ್ನು ಸಂಗ್ರಹ ಮಾಡಿ ಯುವ ಸಮುದಾಯಕ್ಕೆ ತಲುಪಿಸ್ಬೇಕು ಅನ್ನೋಂಥದ್ದು ನಮ್ಮ ಗುರಿ. ಅದೇ ಧಾರ್ಮಿಕವಾಗಿ ಕೆಲವೊಬ್ಬರು ಬರೆದಿರ್ತಾರೆ, ನಿನ್ನೆ ಒಂದು ಫ್ಯಾನ್ ಗೂಡ್ಸ್ ಫ್ಯಾನ್ ಬಗ್ಗೆ ನೋಡಿದ್ದೆ, ಅಲ್ಲಿ ಬರಹ ಇತ್ತು, ಅವನು ನಮ್ಮ ಜಿಲ್ಲೆಯವನೇ ಅನ್ನೋದಕ್ಕೆ ಇಲ್ಲಿ ಗೊತ್ತಾಗ್ತದೆ ಹೆಂಗೆ ಬರ್ತಾನೆ. ಸಕ್ಕರೆ ನಾಡಿನ ಹುಡುಗನ ಅಕ್ಕರೆಯಿಂದ ಕರೆಯುವೆ ನಗು ನಗುತ್ತಾ ಬಾರೆ ನನ್ನ ರಾಣಿ ಅಂತ ಅಷ್ಟು ಚಂದ ಬರಹ ಇತ್ತು. ಹೌದಲ್ಲ, ಇಂಥ ನಮ್ಮ ಓದಲಾರದಂಥ ವ್ಯಕ್ತಿಗಳು ಯುವಕರಲ್ಲಿ ಇಂತಿಂಥ ವಿಚಾರಗಳಿರ್ತವೆ, ಇವನ್ನ ಸಂಗ್ರಹ ಮಾಡಿ ನಾವು ಕೃತಿ ಮೂಲಕ ತರಬೇಕು ಅನ್ನೋದು ನನ್ನ ಮುಂದಿನ ವಿಚಾರ.
1: ಸರ್, ತಮ್ಮ ಎಲ್ಲ ಯೋಜನೆಗಳು ಹಾಗೆಯೇ ತಮ್ಮ ಎಲ್ಲ ಉದ್ದೇಶಗಳು ಈಡೇರಲಿ ಅಂತ ನಮ್ಮ ವೇಣುಧ್ವನಿಯ ಶುಭ ಹಾರೈಕೆ ಸದಾಕಾಲ ತಮ್ಮೊಂದಿಗಿರುತ್ತೆ. ಧನ್ಯವಾದಗಳು ಸರ್.
0: ತಮಗೂ ಕೂಡ ವೇಣುಧ್ವನಿಯ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ.
1: ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ನಮ್ಮೊಂದಿಗಿದ್ದವರು ಡಾಕ್ಟರ್ ಅಡಿವೆಪ್ಪ ಬ ಇಟಗಿ, ವೃತ್ತಿಯಿಂದ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಖಾನಾಪುರದ ಪ್ರಾಧ್ಯಾಪಕರು, ಹಾಗೆಯೇ ಸಾಹಿತ್ಯಾಸಕ್ತರು, ಸಾಹಿತಿಗಳು ಮತ್ತು ಕವಿಗಳು ಕೂಡ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ KLE ವೇಣುಧ್ವನಿ. ಇದು 90.4 FM. ನಮಸ್ಕಾರ.

ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಇಂದು ನಮ್ಮ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದೇವೆ. ಸ್ಕಿಜೋಫ್ರೇನಿಯಾ ಅನ್ನುವ ಒಂದು ಮಾನಸಿಕ ಆರೋಗ್ಯ ಸಮಸ್ಯೆಯ ಕುರಿತು ಸಮಾಜದಲ್ಲಿ ಇನ್ನೂ ಸಾಕಷ್ಟು ಗೊಂದಲ, ಭಯ ಮತ್ತು ತಪ್ಪು ಕಲ್ಪನೆಗಳಿವೆ. ಈ ಕುರಿತು ಸರಿಯಾದ ಮಾಹಿತಿ ಮತ್ತು ಜಾಗೃತಿ ಮೂಡಿಸಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಸೆಂಟನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಮೊದಲು ಈ ಸ್ಕಿಜೋಫ್ರೀನಿಯಾ ಅಂದ್ರೇನು ಅಂತ ಸರಳವಾಗಿ ವಿವರಿಸೋದಾದ್ರೆ.
1: ಈಗ ಸ್ಕಿಜೋಫ್ರೀನಿಯಾ ಅನ್ನೋ ಕಾಯಿಲೆನ ನಾವು ಕನ್ನಡದಲ್ಲಿ ಚಿತ್ತ ವಿಕಲತೆ ಅಂತ ಹೇಳಿ ಕರಿತೀವಿ. ಇದು ಒಂದು ಗಂಭೀರವಾದ ಮಾನಸಿಕ ಆರೋಗ್ಯ ಸಮಸ್ಯೆ ಆಗಿದ್ದು, ಇದು ಜನರು ಹೇಗೆ ಯೋಚಿಸುತ್ತಾರೆ, ಅವ್ರು ಹೇಗೆ ಭಾವಿಸ್ತಾರೆ ಹಾಗೂ ಹೇಗೆ ವರ್ತಿಸುತ್ತಾರೆ ಅನ್ನೋದ್ರ ಮೇಲೆ ಮುಖ್ಯವಾಗಿ ಪರಿಣಾಮನ ಬೀರ್ತದೆ.
0: ಮೇಡಮ್, ಇನ್ನು ಈ ಸ್ಕಿಜೋಫ್ರೀನಿಯಾ ಅನ್ನುವಂಥದ್ದು ಒಂದು ಮಾನಸಿಕ ಕಾಯಿಲೆ ಅಂತ ಹೇಳಿದ್ರಿ, ಇದು ಹೇಗೆ ಉಂಟಾಗುತ್ತೆ ಮೇಡಮ್?
1: ಈಗ ಸ್ಕಿಜೋಫ್ರೀನಿಯಾ ಅಂತ ಹೇಳಿದ ತಕ್ಷಣ ಜನರಲ್ಲೆಲ್ಲ ಭಯ ಇರೋದು, ಏ ಇವ್ರು ಹುಚ್ಚರಿದ್ದಾರೆ, ಇವರು ಸರಿಯಾಗೋದಿಲ್ಲ, ಇವರಿಂದ ನಮ್ಗೇನೋ ಡೇಂಜರ್ ಇದೆ, ಆತರ ಜನರಲ್ಲಿ ಒಂದು ಕಲ್ಪನೆ ಇದ್ಬಿಡುತ್ತೆ. ಸೊ ಏನ್ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇದು ಒಂದು ದೀರ್ಘಾವಧಿ ಆಗಿರುವಂತ ಮಾನಸಿಕ ಕಾಯಿಲೆ ಅಂತ ಹೇಳ್ತೀವಿ. ಇದಕ್ಕೆ ಹಲವಾರು ಅಂದ್ರೆ ಕಾರಣಗಳು ಅಥವಾ ಅಂಶಗಳು ಕಾರಣ

0: ಅಂತ ಹೇಳ್ತೀವಿ. ಆ ಲಕ್ಷಣಗಳಲ್ಲಿ ಹೆಚ್ಚಾಗಿ ಈ ತರ ನ್ಯೂರೋ ಟ್ರಾನ್ಸ್ಮಿಟರ್ ಡಿಸ್ಟರ್ಬೆನ್ಸ್ ಕಂಡು ಬರ್ತವೆ ಅಂತ ಹೇಳ್ತೀವಿ.
1: ಮೇಡಮ್, ಈ ಒಂದು ಸ್ಕಿಜೋಫ್ರೀನಿಯಾದ ಸಾಮಾನ್ಯ ಲಕ್ಷಣಗಳು ಹೇಗಿರುತ್ತೆ ಅಂತ, ಯಾಕಂದ್ರೆ ಪ್ರಾರಂಭಿಕ ಸೂಚನೆಗಳನ್ನ ಕುಟುಂಬದವರು ಹೇಗೆ ಗುರುತಿಸಬಹುದು ಅಂತ.
0: ಈಗ ಸ್ಕಿಜೋಫ್ರೀನಿಯಾ ಕಾಯಿಲೆ ಇರೋರಲ್ಲಿ ಹೆಚ್ಚಾಗಿ ನಾವು ಭ್ರಮೆಗಳು ಅಂತ ಹೇಳ್ತೀವಿ. ಭ್ರಮೆಗಳು ಅಂದ್ರೆ ಹ್ಯಾಲುಸಿನೇಷನ್, ಅಂದ್ರೆ ನಿಜಕ್ಕೂ ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತ ವಸ್ತುಗಳೇನೋ ಕಾಣ್ತಾ ಇದೆ ಅಂತ ಹೇಳೋದು, ಅಥವಾ ಏನೋ ಧ್ವನಿಗಳು ಕೇಳ್ತಾ ಇದೆ ಅಂತ ಹೇಳೋದು, ಅಥವಾ ಯಾರೋ ನಮ್ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳೋದು. ಹಾಗೆ ಈ ಧ್ವನಿಗಳಿಗೆ ಏನಾಗುತ್ತೆ, ರೋಗಿಗಳು ಪ್ರತಿಸ್ಪಂದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದಾಗಿ ನಮ್ಮ ಗಮನಕ್ಕೆ ಏನ್ ಬರ್ತಾವೆ ಅಂತ ಹೇಳಿದ್ರೆ, ಯಾವುದೋ ಒಂದು ಪೇಷಂಟ್ ತನ್ನಷ್ಟಕ್ಕೆ ತಾನು ಬಡಬಡಿಸಿಕೊಳ್ತಾ ಇದ್ದಾನೆ, ಅಥವಾ ಏನೋ ಗುಣಗ್ತಾ ಇದ್ದಾನೆ ಅನ್ನುವಂತೆ ಕಂಡು ಬರಬಹುದು. ಕೆಲವೊಂದು ಪೇಷಂಟ್ಸ್ ಅಲ್ಲಿ ಏನು ವಾಸನೆ ಇಲ್ಲದೆ ಇದ್ರೂ ಕೂಡ ಏನೋ ಸುಟ್ಟಂತ ವಾಸನೆ ಬರ್ತಾ ಇದೆ ಅಂತ ಹೇಳ್ಬಹುದು. ಇನ್ನು ಕೆಲವರು ಸ್ಪರ್ಶ ಸಂವೇದನೆಯನ್ನು ಕೂಡ ಅನುಭವಿಸಬಹುದು. ಸೊ ಇದು ಎಲ್ಲ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ. ಇನ್ನು ಎರಡನೇ ಟೈಪ್ ಆಫ್ ಸಿಂಪ್ಟಮ್ ಏನಪ್ಪ ಅಂತ ಹೇಳಿದ್ರೆ ಭ್ರಾಂತಿಗಳು, ಅಂದ್ರೆ ಡೆಲ್ಯೂಷನ್ಸ್. ಸೊ ಜನರು ತಮ್ಮ ಬಗ್ಗೆ ಏನೋ ಮಾತಾಡ್ಕೋತಾ ಇದ್ದಾರೆ, ಅಥವಾ ಯಾರೋ ತಮಗೆ ಹಾನಿ ಉಂಟು ಮಾಡ್ಲಿಕ್ಕಿದ್ದಾರೆ ಎನ್ನುವಂತ ಒಂದು ಕಲ್ಪನೆಗಳು. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ಇದು ಸತತವಾಗಿರ್ತದೆ ಹಾಗೂ ಅದು ನಿಜವಲ್ಲ ಅನ್ನೋದನ್ನ ನಾವು ಅವರಿಗೆ ಪ್ರೂವ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ಅವರು ಒಂದು ದೃಢವಾದ ನಂಬಿಕೆಯನ್ನ ಹೊಂದಿರ್ತಾರೆ. ಹಾಗಾಗಿ ಕೆಲವೊಮ್ಮೆ ಏನಾಗ್ಬಹುದು, ಈ ನಂಬಿಕೆಗಳಿಗೆ ಅನುಸಾರವಾಗಿ ಅವರು ಏನೋ ಭಯಗೊಳ್ಳುವುದಿರ್ಬಹುದು, ಅಥವಾ ಸಂಶಯದಿಂದ ವರ್ತಿಸುವುದಿರಬಹುದು, ಅಥವಾ ಕೆಲವೊಮ್ಮೆ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಹೋಗೋದಿರ್ಬಹುದು, ಹಿಂಗೂ ಕಂಡು ಬರ್ತದೆ. ಸೊ ಈ ಡೆಲ್ಯೂಷನ್ಸ್ ಅಲ್ಲಿ ಕೆಲವೊಮ್ಮೆ ಇನ್ನಿತರ ಲಕ್ಷಣಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ಯಾರೋ ನನ್ನ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳೋದು, ಅಥವಾ ತನ್ನ ಸಂಗಾತಿ ತನಗೇನೋ ಮೋಸ ಮಾಡ್ತಾ ಇದ್ದಾಳೆ, ಅವಳು ಅಂದ್ರೆ ಫೇತ್ಫುಲ್ ಆಗಿಲ್ಲ ಅಂತ ಹೇಳೋದಿರ್ಬಹುದು, ಅಥವಾ ಕೆಲವೊಮ್ಮೆ ಗ್ರಾಂಡ್ಯೂಸ್ ಡೆಲ್ಯೂಷನ್ಸ್ ಅಂತ ಹೇಳ್ತೀವಿ, ಅಂದ್ರೆ ನನ್ನಲ್ಲಿ ಏನೋ ವಿಶೇಷ ಸಾಮರ್ಥ್ಯ ಇದೆ ಅಂತ ಹೇಳೋದು, ತಾವೇನೋ ವಿಶೇಷ ವ್ಯಕ್ತಿಗಳು ಅಂತ ಹೇಳೋದು. ಕೆಲವೊಂದು ಪೇಷಂಟ್ಸ್ ಹೆಂಗ್ ಪ್ರೆಸೆಂಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಮ್ಮ ತಲೆಯಲ್ಲಿ ಏನೋ ಚಿಪ್ ತರ ಏನೋ ಒಂದು ಸಲಕರಣಿನ ಅಳವಡಿಸಿದ್ದಾರೆ, ಇದರಿಂದಾಗಿ ನನ್ನ ಮನಸ್ಸಲ್ಲಿರೋ ವಿಚಾರಗಳು ಎಲ್ರಿಗೂ ಪ್ರಪಂಚಕ್ಕೆಲ್ಲ ಗೊತ್ತಾಗ್ತಾ ಇದೆ, ಅಥವಾ ಇನ್ಯಾರೋ ನನ್ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಈ ತರ ಅನೇಕ ಒಂದು ಸುಳ್ಳು ನಂಬಿಕೆಗಳು ಕೂಡ ಈ ಕಾಯಿಲೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಆದ್ರೆ ಈ ನಂಬಿಕೆಗಳನ್ನ ನಾವು ಸುಳ್ಳು, ಅದು ನಿಜ ಅಲ್ಲ ಅಂತ ಹೇಳಿ ಸಾಕ್ಷ್ಯಾಧಾರ ಸಹಿತ ಕೆಲವೊಮ್ಮೆ ತೋರಿಸಿಕೊಟ್ರು ಕೂಡ ಅವರಿಗೆ ಮನವರಿಕೆ ಮಾಡೋದು ಒಂದು ಕಷ್ಟ ಆಗಿರುತ್ತೆ. ಸೊ ಇದು ಎರಡನೇ ತರ ಸಿಂಪ್ಟಮ್. ಸೊ ಮೊದಲನೇದು ಭ್ರಮೆ ಆಯ್ತು, ಎರಡನೇದು ಭ್ರಾಂತಿ ಆಯ್ತು. ಈಗ ಮೂರನೇ ತರ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ, ಅವರು ಆಲೋಚನೆ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ದೋಷ, ಅಂದ್ರೆ ಫಾರ್ಮಲ್ ಥಾಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಸ್ಕಿಜೋಫ್ರೀನಿಯಾ ರೋಗಿಗಳು ಅವರು ಯಾವ ತರ ಆಲೋಚನೆ ಮಾಡ್ತಾರೆ, ಅವರು ಮಾಹಿತಿಯನ್ನ ಯಾವ ತರ ಸಂಸ್ಕರಣೆ ಮಾಡ್ತಾರೆ, ಹಾಗೂ ಅದನ್ನ ಯಾವ ತರ ಅವರು ವ್ಯಕ್ತಪಡಿಸ್ತಾರೆ, ಇದರಲ್ಲಿ ನಾವು ಸ್ವಲ್ಪ ವ್ಯತ್ಯಾಸಗಳನ್ನ ಕಂಡು ಬರುತ್ತದೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ಸ್ಕಿಜೋಫ್ರೀನಿಯಾ ಪೇಷಂಟ್ಸ್ ಗಳು ಮಾತಾಡ್ತಾ ಇರ್ಬೇಕಿದ್ರೆ ಇವ್ರು ಏನ್ ಮಾತಾಡ್ತಾ ಇದಾರೆ ಅಂತ ಎದುರುಗಡೆ ಇರೋರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇರುತ್ತೆ. ಯಾಕಂತ ಹೇಳಿದ್ರೆ ಅವ್ರ ಮಾತಿನಲ್ಲಿ ಕೆಲವು ಹೊಸ ಪದಗಳಿರ್ಬೋದು, ಅಥವಾ ಕೆಲವು ಅರ್ಥರಹಿತ ಪದಗಳಿರ್ಬೋದು, ಅಥವಾ ವಾಕ್ಯ ರಚನೆ ಯಾವ ತರ ಮಾಡ್ತಾರಲ್ವಾ ಅದರಲ್ಲಿ ವ್ಯಾಕರಣದಲ್ಲಿ ತಪ್ಪು, ಹೀಗೆ ಅಂದ್ರೆ ಹಲವಾರು ನಮ್ಗೆ ತೊಂದರೆಗಳು ಕಾಣಿಸ್ಲಿಕ್ಕೆ ಸಿಗ್ತವೆ. ಇನ್ನು ನಾಲ್ಕನೇ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ ಅಂತ ಹೇಳ್ತೀವಿ. ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಒಂದು ಋಣಾತ್ಮಕ ಇಲ್ಲ ನಕಾರಾತ್ಮಕ ಲಕ್ಷಣಗಳು ಅಂತ ಹೇಳ್ತೀವಿ. ಸೊ ಈ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ತಮ್ಮ ದೈನಂದಿನ ಚಟುವಟಿಕೆಯ ಮೇಲೆ ಅಥವಾ ಹವ್ಯಾಸಗಳ ಮೇಲೆ ಅವರು ಒಂದು ಆಸಕ್ತಿನ ಕಳೆದುಕೊಳ್ಬಹುದು. ಅವರ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸಬೇಕು ಅಥವಾ ಹೇಗೆ ಪ್ರತಿಸ್ಪಂದಿಸಬೇಕು ಅನ್ನುವಂತ ಒಂದು ಸಾಮರ್ಥ್ಯನ ಕಳೆದುಕೊಳ್ಬಹುದು. ಜೀವನದಲ್ಲಿ ಅವರಿಗೆ ಮುಂಚೆ ಯಾವ ತರ ಒಂದು ಉತ್ಸಾಹ ಇತ್ತು, ಚೈತನ್ಯ ಇತ್ತು, ಅದು ಕಳೆದುಕೊಂಡು ಇಡೀ ದಿನ ಮಲ್ಕೊಂಡೇ ಇರ್ಬೋದು, ತಮ್ಮ ದೈನಂದಿನ ಕೆಲಸಗಳನ್ನ ನಿರ್ಲಕ್ಷಿಸಬಹುದು. ಸೊ ಹೆಚ್ಚಾಗಿ ಕುಟುಂಬದವರು ಕೆಲವೊಮ್ಮೆ ಏನ್ ಅನ್ಕೋತಾರೆ ಅಂತ ಹೇಳಿದ್ರೆ, ಅದನ್ನ ಅಂದ್ರೆ ಲೇಸಿನೆಸ್ ಅಂತ ಅನ್ಕೊಂಡ್ಬಿಡ್ತಾರೆ, ಸೋಮಾರಿತನ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಇದು ಕಾಯಿಲೆ ಅಂಶ ಅನ್ನೋದು ಹೆಚ್ಚಿನವರಿಗೆ ತಿಳಿದು ಬರೋದಿಲ್ಲ. ಹೆಚ್ಚಾಗಿ ಲಾಂಗ್ ಟರ್ಮ್ ಇತರ ಪೇಷಂಟ್ಸ್ ಅನ್ನ ಹಂಗೆ ಬಿಟ್ಬಿಟ್ಟಾಗ ನಾವೇನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಅವರು ವೈಯಕ್ತಿಕ ಅಂದ್ರೆ ನೈರ್ಮಲ್ಯ ಅನ್ನೋದೇನಿದೆ ಅದನ್ನು ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಎಷ್ಟೋ ದಿನ ಸ್ನಾನ ಮಾಡಿರೋದಿಲ್ಲ, ರೂಮಲ್ಲಿ ತಮ್ಮನ್ನ ಅಂದ್ರೆ ಕೂಡ್ ಹಾಕೊಂಡು ಒಳಗಡೆನೆ ಇದ್ದು ಬಿಡ್ತಾರೆ, ಯಾರ ಜೊತೆಗೂ ಅವರು ಒಂದು ಸಂವಹನೆ ಮಾಡೋದಿಲ್ಲ, ಮಾತಾಡೋದಿಲ್ಲ. ಮತ್ತೆ ಅವರಿಗೆ ದಿನನಿತ್ಯದ ಕೆಲಸ ಮಾಡೋದಕ್ಕೂ ಕೂಡ ಮನೆಯವರು ಪದೇ ಪದೇ ನೆನಪಿಸಬೇಕಾಗಿ ಬರುತ್ತೆ. ಈಗ ನಾರ್ಮಲ್ ಆಗಿದ್ದಾಗ ಅವ್ರು ಹೇಗೆ ತಮ್ಮ ಸ್ವಚ್ಛತೆ ಬಗ್ಗೆ ಎಲ್ಲ ಗಮನ ಕೊಡ್ತಾ ಇದ್ರು ಅದೆಲ್ಲ ಕಳೆದು ಹೋಗ್ಬಿಡುತ್ತೆ. ಇನ್ನೊಂದು, ತಮ್ಮ ಕುಟುಂಬ ಸದಸ್ಯರು ಅಥವಾ ಗೆಳೆಯ ಗೆಳತಿಯರ ಜೊತೆಗೆ ಹೇಗೆ ಮುಂಚೆ ಇಂಟ್ರಾಕ್ಟ್ ಮಾಡ್ತಾ ಇದ್ರು, ಅಥವಾ ಹೇಗೆ ಒಂದು ಸಭೆ ಸಮಾರಂಭಗಳಿಗೆ ಹೋಗ್ತಾ ಇದ್ರು, ಜನರ ಜೊತೆ ಒಂದು ಬೆರೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ರು, ಇದು ನಿರ್ಲಕ್ಷ್ಯ ಆಗ್ತದೆ. ಮತ್ತೆ ಕೆಲವೊಂದು ಪೇಷಂಟ್ಸ್ ಅಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಇದಕ್ಕೆ ಮುಂಚೆ ಅವರು ಯಾವ ತರ ಒಂದು ಕೆಲಸ ಇರ್ಬೋದು ಅಥವಾ ಕಲಿಕೆ ಇರ್ಬೋದು ಇದರಲ್ಲಿ ಒಂದು ಉತ್ತಮವಾಗಿ ಪ್ರದರ್ಶನ ತೋರಿಸ್ತಾ ಇದ್ರು, ಇತ್ತೀಚೆಗೆ ಅದೆಲ್ಲ ನಿಧಾನವಾಗಿ ಒಂದು ಡಿಕ್ಲೈನ್ ಅಂದ್ರೆ ಕಡಿಮೆ ಆಗ್ತಾ ಬರ್ತವೆ, ಎಲ್ಲಾ ಸಾಮರ್ಥ್ಯಗಳು ಕಡಿಮೆ ಆಗ್ತಾ ಬರ್ತವೆ. ಸಾಮಾನ್ಯವಾಗಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ಈ ರೋಗಿಗಳಲ್ಲಿ ಈ ತರ ಕಾಯಿಲೆ ಲಕ್ಷಣಗಳಿದ್ರು ಕೂಡ ಅವರಿಗೆ ಒಂದು ಅರಿವಿಗೆ ಬರೋದಿಲ್ಲ. ಅದು ಅಂದ್ರೆ ಅವರು ಏನ್ ಅಂದ್ಕೊಂಡಿರ್ತಾರೆ, ನಾನು ನಾರ್ಮಲ್ ಆಗೇ ಇದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ನಮ್ಗೆ ತೊಂದರೆ ಕೊಡೋದಕ್ಕೆ ಹೆಚ್ಚಾಗಿ ಅಂದ್ರೆ ಅವರು ಟ್ರೀಟ್ಮೆಂಟ್ ಗೆ ಬರೋದು ಕೆಲವೊಮ್ಮೆ ರೆಫ್ಯೂಸ್ ಮಾಡ್ಬೋದು, ಯಾಕಂದ್ರೆ ಅವ್ರ ತಲೆಯಲ್ಲಿ ಏನಿರುತ್ತೆ, ನಾನು ನಾರ್ಮಲ್ ಇದ್ದೀನಿ ಅಂತ ಇದ್ಬಿಡುತ್ತೆ. ಹಾಗಾಗಿ ಕುಟುಂಬಸ್ಥರು ಕೂಡ ಕೆಲವೊಮ್ಮೆ ಇವರನ್ನ ಆಸ್ಪತ್ರೆ ಕರೆದುಕೊಂಡು ಬರೋದು ಕಷ್ಟ ಆಗ್ಬಿಡುತ್ತೆ.
1: ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 473777.
1: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಸ್ಕಿಜೋಫ್ರಿನಿಯಾ ಅಂದ್ರೆ ಚಿತ್ತ ವಿಕಲತೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಸೆಂಟರ್ನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಇನ್ನು ಈ ಸ್ಕಿಜೋಫ್ರಿನಿಯಾ ಮತ್ತೆ ಈಗ ಸಾಮಾನ್ಯ ಒತ್ತಡ ಅಂದ್ರೆ ಇವಾಗ ಖಿನ್ನತೆಗೂ ಇವುಗಳ ನಡುವೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ?
2: ಇವಾಗಲೇ ಆಲ್ರೆಡಿ ಹೇಳಿರೋ ತರ ಕೆಲವೊಮ್ಮೆ ಈ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರಿನಿಯಾ ಅಂತ ಏನ್ ಹೇಳ್ತೀವಿ, ಇದರಲ್ಲೂ ಮತ್ತೆ ಖಿನ್ನತೆ ಲಕ್ಷಣಗಳಲ್ಲೂ ಕೆಲವೊಮ್ಮೆ ಅಂದ್ರೆ ಓವರ್ಲ್ಯಾಪ್ ಕಾಣಿಸಬಹುದು, ಅಂದ್ರೆ ಅದು ಒಂದೇ ರೀತಿಯಾಗಿ ಕಾಣಿಸಬಹುದು ಅಂತ ಹೇಳ್ತೀವಿ. ಆದ್ರೂ ಕೂಡ ಜನರು ಏನ್ ಗಮನದಲ್ಲಿ ಇಡಬೇಕು ಅಂತ ಹೇಳಿದ್ರೆ, ಖಿನ್ನತೆ ಕಾಯಿಲೆ ಇರುವಂತ ವ್ಯಕ್ತಿಯಲ್ಲಿ ಏನು ಮನಸ್ಸಿಗೆ ಬೇಜಾರಾಗಬಹುದು ಅಥವಾ ದುಃಖ ಅನಿಸ್ಬೋದು, ಕೆಲಸದಲ್ಲಿ ನಿರಾಸಕ್ತಿ ಅನ್ನೋದೇನು ಉಂಟಾಗಬಹುದು. ಕೆಲವೊಮ್ಮೆ ಏನ್ ಗಮನಿಸ್ತೀವಿ, ಪೇಷಂಟ್ ಹೇಳ್ತಾರೆ ನಾವು ಊಟ ಮಾಡ್ತಾ ಇದ್ದೀವಿ ಮೇಡಮ್, ಆದ್ರೂ ಕೂಡ ಸುಸ್ತು ಅನ್ಸುತ್ತೆ, ಯಾಕೋ ಅಂದ್ರೆ ಮುಂಚಿನ ತರ ದೇಹದಲ್ಲಿ ಎನರ್ಜಿನೇ ಇಲ್ಲ ಅಂತ ಅನ್ಸುತ್ತೆ, ಅಥವಾ ನಿದ್ರಾಹೀನತೆ ಇರ್ಬೋದು. ಕೆಲವೊಮ್ಮೆ ಖಿನ್ನತೆ ಕಾಯಿಲೆ ಲಕ್ಷಣಗಳು ಜಾಸ್ತಿ ಇದ್ದಾಗ ಕೆಲವೊಮ್ಮೆ ಸಾವು ಬಂದ್ಬಿಡ್ಲಿ, ಅಂದ್ರೆ ಪ್ಯಾಸಿವ್ ಡೆತ್ ವಿಷಸ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಕೆಲವೊಮ್ಮೆ ನಾವೇ ಜೀವ ಅನ್ನ ತೆಗೆದುಕೊಳ್ಳೋಣ, ಅಂದ್ರೆ ಸೂಸೈಡಲ್ ಐಡಿಯೇಷನ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಎಲ್ಲ ನಾವು ಗಮನಿಸ್ತೀವಿ. ಸೊ ಈ ಏನ್ ಕಾಯಿಲೆ ಲಕ್ಷಣಗಳಿರ್ತಾವೆ, ಪೇಷಂಟ್ ಗೆ ಇನ್ನೂ ಅದ್ರ ಅರಿವಿರುತ್ತೆ. ಸೊ ಹೆಚ್ಚಾಗಿ ಡಿಪ್ರೆಷನ್ ಅನ್ನೋ ಕಾಯಿಲೆಯಿಂದ ಪೇಷಂಟ್ ಬಳಲ್ತಾ ಇದ್ದಾಗ ಅವ್ರು ಬಂದು ಆಸ್ಪತ್ರೆಯಲ್ಲಿ ವೈದ್ಯರ ಹತ್ರ ಮಾತುಕತೆ ಮಾಡಿ ಟ್ರೀಟ್ಮೆಂಟ್ಗೋಸ್ಕರ ಒಪ್ಪಿ ತಾವೇ ಟ್ರೀಟ್ಮೆಂಟ್ ಬೇಕು ಅಂತ ಬರ್ತಾರೆ, ಅಂದ್ರೆ ಸಹಾಯನ ಯಾಚಿಸ್ತಾರೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಈ ಡಿಪ್ರೆಷನ್ ಅಲ್ಲೂ ಕೂಡ ಸಿವಿಯಾರಿಟಿ ಇದೆ ಅಂತ ಹೇಳ್ತೀವಿ, ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಹೇಳ್ತೀವಿ. ಸೊ ಸಿವಿಯರ್ ಡಿಪ್ರೆಷನ್ ಅನ್ನೋದು ಉಂಟಾದಾಗ ಕೆಲವೊಮ್ಮೆ ಅದರಲ್ಲೂ ಕೂಡ ವಿತ್ ಸೈಕಾಟಿಕ್ ಸಿಂಪ್ಟಮ್ಸ್, ಅಂದ್ರೆ ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಲಕ್ಷಣಗಳು ಕೆಲವೊಮ್ಮೆ ಡಿಪ್ರೆಷನ್ ಕಾಯಿಲೆ ಉಂಟಾಗಿ ಅದರ ಮೇಲೆ ಬರುವಂತ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ತೀವಿ. ಇನ್ನೊಂದು ಆಲ್ರೆಡಿ ಹೇಳಿರೋ ತರ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ. ಸೊ ಈ ಅಂದ್ರೆ ಲಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಭಾವನೆಗಳ ಕೊರತೆ ಇರ್ಬೋದು. ಈಗ ಮುಖದಲ್ಲಿ ಯಾವುದೇ ಹಾವಭಾವ ಇರೋದಿಲ್ಲ, ಪೇಷಂಟ್ ಗೆ ಸಂತೋಷ ಆಗ್ತಾ ಇದೆಯಾ ಅಥವಾ ದುಃಖ ಆಗ್ತಾ ಇದೆಯಾ, ಏನಾಗ್ತಾ ಇದೆ ಅನ್ನೋದನ್ನ ಒಂದು ಎಕ್ಸ್ಪ್ರೆಸ್ ಮಾಡಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಅವ್ರಿಗೆ ಅದರದ್ದು ಅನುಭವ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಇನ್ನೊಮ್ಮೆ ಏನು ಗಮನಿಸಬಹುದು ಅಂತ ಹೇಳಿದ್ರೆ, ಒಂದು ಸಾಮಾಜಿಕ ಸಂಪರ್ಕ ಮತ್ತೆ ಇನ್ನೊಬ್ಬರೊಟ್ಟಿಗೆ ಬೆರಿಬೇಕು ಅನ್ನುವಂತ ಪ್ರಜ್ಞೆ ಏನಿರುತ್ತೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅವರಲ್ಲಿ ಮಾತು ಕಡಿಮೆ ಆಗ್ಬೋದು, ಹಾಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಅತ್ಯಲ್ಪ ಉತ್ತರ ನೀಡಬಹುದು. ಆದ್ರೆ ನನ್ಗೆ ಬೇಜಾರ್ ಆಗ್ತಾ ಇದೆ ಅಥವಾ ನನ್ಗೆ ಈ ತರ ತೊಂದರೆ ಆಗ್ತಾ ಇದೆ ಅನ್ನೋ ಅಂತ ಅರಿವು ಈ ಪೇಷಂಟ್ಸ್ ಅಲ್ಲಿ ಹೆಚ್ಚಾಗಿ ಇರೋದಿಲ್ಲ. ಸೊ ಮುಖ್ಯವಾಗಿ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಖಿನ್ನತೆ ಕಾಯಿಲೆ ಲಕ್ಷಣದಲ್ಲಿ ಪೇಷಂಟ್ ಗಳಿಗೆ ಇನ್ನೂ ನಮ್ಗೆ ತೊಂದರೆ ಏನು ಆಗ್ತಾ ಇದೆ, ಸಹಾಯ ಯಾಚಿಸಬೇಕು ಅನ್ನೋದು ಗೊತ್ತಿರುತ್ತೆ. ಬಟ್ ಈ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ ಅಂತ ಏನ್ ಹೇಳ್ತೀವಿ, ಈ ರೋಗಲಕ್ಷಣ ಇರೋರಿಗೆ ನಮ್ ಕಾಯಿಲೆ ಇದೆ ಅನ್ನೋ ಅರಿವು ಇರೋದಿಲ್ಲ, ಹಾಗಾಗಿ ಅವರು ಸಹಾಯಕ್ಕೆ ಬರೋದಿಲ್ಲ. ಹೆಚ್ಚಾಗಿ ಇವರನ್ನ ಫ್ಯಾಮಿಲಿ ಮೆಂಬರ್ಸ್ ಒತ್ತಾಯ ಪೂರ್ವಕವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಬರಬೇಕಾಗುತ್ತೆ. ಅಂಡ್ ಆ ಸಂದರ್ಭದಲ್ಲಿ ನಾವೇನ್ ಗಮನಿಸಿರ್ತೀವಿ ಅಂತ ಹೇಳಿದ್ರೆ, ಎಷ್ಟೋ ಸಮಯ ಲ್ಯಾಪ್ಸ್ ಆಗ್ಬಿಟ್ಟಿರುತ್ತೆ, ಅಂದ್ರೆ ಅವರು ಸಹಜವಾಗಿ ಕಾಯಿಲೆ ಚಾಲು ಆದ ತಕ್ಷಣ ಬರೋದಿಲ್ಲ, ವರ್ಷಾನ್ಗಟ್ಲೆಯಿಂದ ಪೇಷಂಟ್ ಹಿಂಗೆ ಇರ್ತಾರೆ, ಆಮೇಲೆ ಆಸ್ಪತ್ರೆಗೆ ಬರ್ತಾರೆ. ಹಾಗಾಗಿ ನಾವೇನ್ ನೋಡ್ತೀವಿ, ಡಿಪ್ರೆಷನ್ ಕಾಯಿಲೆ ಇರೋರು ಸ್ವಲ್ಪ ಆಸ್ಪತ್ರೆಗೆ ಬರುವಂತ ಚಾನ್ಸಸ್ ಗಳು ಬೇಗನೆ ಇರ್ತವೆ. ಮೇ ಬಿ ಒಂದು 2 ವಾರ 4 ವಾರ 6 ವಾರದಲ್ಲಿ ಅವರು ಬಂದ್ಬಿಡ್ತಾರೆ ಆಸ್ಪತ್ರೆಗೆ. ಇವ್ರು ಬರಬೇಕಿದ್ರೆ ವರ್ಷಾನ್ಗಟ್ಲೆ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಈ ಕಾಯಿಲೆ ಚಿಕಿತ್ಸೆಗೆ ಸ್ಪಂದನೆ ಮಾಡೋದು ಕೂಡ ನಿಧಾನ ಆಗಬಹುದು.
1: ಮೇಡಮ್, ಈ ಸಮಸ್ಯೆ ಹೆಚ್ಚಾಗಿ ಯಾವ ಒಂದು ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ?
2: ಈಗ ನಾವೇನ್ ಹೇಳ್ತೀವಿ, ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಹೆಚ್ಚಾಗಿ ಒಂದು 15-30 ವಯಸ್ಸಿನೊಳಗಡೆ ಕಾಣಿಸ್ಕೊಳ್ತದೆ ಅಂತ ಹೇಳ್ತೀವಿ. ಅದರಲ್ಲೂ ನಾವು ಸರಾಸರಿಯಾಗಿ ಗಮನಿಸಿದ್ರೆ, ಈ ಗಂಡು ಮಕ್ಕಳಲ್ಲಿ ಒಂದು ಆವರೇಜ್ ಏಜ್ ಆಫ್ ಆನ್ಸೆಟ್ ಅಂತ ಏನ್ ಹೇಳ್ತೀವಿ, ಅದರಲ್ಲೂ ಒಂದು 5 ವರ್ಷ ಮುಂಚಿತವಾಗಿ, ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೋಲಿಕೆ ಮಾಡಿದ್ರೆ ಗಂಡು ಮಕ್ಕಳಲ್ಲಿ ಒಂದು 5 ವರ್ಷ ಮುಂಚಿತವಾಗಿಯೇ ಈ ಕಾಯಿಲೆಗಳು ಬರೋದಕ್ಕೆ ಸಾಧ್ಯ ಇದೆ. ಹೆಣ್ಣು ಮಕ್ಕಳಲ್ಲಿ ಸಹಜವಾಗಿ ಈ ವ್ಯಾಧಿ ಬರೋದಾದ್ರೆ ಒಂದು 20 ವಯಸ್ಸಿನ ನಂತರ ಅಥವಾ 30 ವಯಸ್ಸಿನ ಆಸುಪಾಸಿನಲ್ಲಿ ಕಾಣಿಸ್ಕೊಳ್ಬಹುದು. ಇದು ಒಂದು ತರ ಕಾಯಿಲೆ. ಇನ್ನು ಕೆಲವರಲ್ಲಿ ನಾವೇನ್ ಗಮನಿಸ್ತೀವಿ, ಹೆರಿಗೆಯ ನಂತರ ಕೆಲವೊಂದು ಹೆಣ್ಮಕ್ಳಲ್ಲಿ ಈ ಬಾಣಂತಿ ಸನ್ನಿ ಅಂತ ಹೇಳ್ತೀವಿ, ಇಲ್ಲ ಪ್ರಸವ ನಂತರದ ಸೈಕೋಸಿಸ್ ಅಂತ ಹೇಳ್ತೀವಿ. ಸೊ ಆವಾಗ್ಲೂ ಕೂಡ ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಅಂತ ಲಕ್ಷಣಗಳು ಕಂಡು ಬರಬಹುದು.
1: ಮೇಡಮ್, ಈ ಕುರಿತು ಸಮಾಜದಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡೋದಾದ್ರೆ,
2: ಈಗ ಸಮಾಜದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಸ್ಕಿಜೋಫ್ರೀನಿಯಾ ಅನ್ನೋ ಕಾಯಿಲೆ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳಿದಾವೆ. ಮೊದಲನೇದು ಹೆಚ್ಚಾಗಿ ಅಂದ್ರೆ ಜನರಲ್ಲಿ ಇರೋದು ಏನಪ್ಪ ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾ ಅಂತ ಹೇಳಿದ್ರೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಭಾವಿಸ್ತಾರೆ. ಅಂದ್ರೆ ಒಂದೇ ವ್ಯಕ್ತಿಯಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿತ್ವಗಳು ಇರ್ತಾವೆ ಅಂತ ಜನ ನಂಬ್ತಾರೆ. ಸೊ ಇದಕ್ಕೆ ಕಾರಣ, ಕೆಲವೊಮ್ಮೆ ನಾವು ಮೂವೀಸ್ ನೋಡ್ತೀವಿ ಸಿನಿಮಾಗಳಲ್ಲೂ ಕೂಡ ಹೆಂಗೆಂಗೋ ತೋರಿಸ್ತಾರೆ. ಸೊ ಇದರಿಂದ ತಪ್ಪು ಕಲ್ಪನೆಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತವೆ. ಆದ್ರೆ ಜನರಿಗೆ ಏನ್ ಗೊತ್ತಿರಬೇಕು ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾ ಅಂತ ಹೇಳಿದಾಗ ಪೇಷಂಟ್ ಗೆ ಒಂದು ನಿಜ ಹಾಗೂ ಕಲ್ಪನೆಯ ನಡುವಿನ ವ್ಯತ್ಯಾಸನ ಗ್ರಹಿಸಲಿಕ್ಕೆ ಸಾಧ್ಯವಾಗದೆ ಇರೋದು. ಅದರಿಂದಾಗಿ ಪೇಷಂಟ್ ಗೆ ಯಾವ ತರ ಬದುಕ್ತಾ ಇದ್ದೀನಿ, ಯಾವ ತರ ಮಾತಾಡ್ತಾ ಇದ್ದೀನಿ ಅನ್ನೋದ್ರಲ್ಲಿ ವ್ಯತ್ಯಾಸ ಆಗೋದು. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಮಲ್ಟಿಪಲ್ ಪರ್ಸನಾಲಿಟಿ, ಇಟ್ ಇಸ್ ಆಲ್ಡ್. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾ ಹೊಂದಿರೋ ಅಂತ ಜನರು ಯಾವಾಗ್ಲೂ ಆಕ್ರಮಣಕಾರಿಯಾಗಿರುತ್ತಾರೆ, ಮತ್ತೆ ಸಮಾಜಕ್ಕೆ ಒಂದು ಅಪಾಯಕಾರಿ ಅನ್ನುವಂತ ಒಂದು ಭಯ ಕಾಡ್ತಾ ಇರುತ್ತೆ. ಆದ್ರೆ ಹೆಚ್ಚಾಗಿ ನಾವ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈ ರೋಗಿಗಳು ಬೇರೆಯವರಿಗೆ ಆಕ್ರಮಣಕಾರಿಯಾಗಿರೋದಿಲ್ಲ ಅಥವಾ ಅಪಾಯಕಾರಿಯಾಗಿರೋದಿಲ್ಲ, ವಾಸ್ತವವಾಗಿ ತಾವೇ ಭಯಭೀತರಾಗಿರುತ್ತಾರೆ. ಹಾಗಾಗಿ ಏನಾಗುತ್ತೆ, ಕೆಲವೊಮ್ಮೆ ಬೇರೆ ಯಾರಾದ್ರೂ ಇವರಿಗೆ ಏನಾದ್ರೂ ಬಲವಂತ ಮಾಡಕ್ ಬಂದ್ರು ಅಂತ ಹೇಳಿದ್ರೆ ಅದು ಹಿಂಸೆಗೆ ತಿರುಗಬಹುದು. ಇವ್ರು ತಾವಾಗಿಯೇ ಸುಮ್ನೆ ಸುಮ್ನೆ ಯಾವತ್ತೂ ಬೇರೆಯವ್ರ ಮೇಲೆ ಮಾಡೋದಿಲ್ಲ. ಅಥವಾ ಕೆಲವೊಮ್ಮೆ ಈ ಕಾಯಿಲೆ ಲಕ್ಷಣದಿಂದ ಎಲ್ಲಿಯಾದ್ರೂ ಅವರಿಗೆ ನಿಜ ಮತ್ತು ಸುಳ್ಳು ಅನ್ನೋದು ಏನು ಅಂತ ಗೊತ್ತಾಗದೆ ಇರುವಾಗ ಬೇರೆಯವ್ರು ಯಾರೋ ತನ್ಗೆ ಹಾನಿ ಮಾಡೋದಕ್ಕಿಂತ ಮುಂಚೆ ನಾನೇ ಮಾಡಿಬಿಡ್ತೀನಿ ಅಂತ ಒಂದು ಪ್ರಸಂಗ ಬರಬಹುದು. ಮೂರನೇದು ಏನಪ್ಪ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ, ಕೆಲವರು ಏನಂತಕೋತಾರೆ, ಈ ಕಾಯಿಲೆ ಏನೋ ದೆವ್ವದ ಕಾಟ ಅಥವಾ ಏನೋ ಶಾಪ, ಹಿಂದಿನ ಜನ್ಮದ ಏನೋ ಪಾಪಕರ್ಮದ ಫಲವಾಗಿ ಈ ತರ ಕಾಯಿಲೆ ಬಂದಿದೆ ಅನ್ನುವಂತ ಮೂಢನಂಬಿಕೆ ಇದೆ. ಹೀಗಾಗಿ ನಾವು ನಮ್ಮ ದೇಶದಲ್ಲಿ ಗಮನಿಸ್ಲಿಕ್ಕೆ ಹೋದ್ರೆ, ಹೆಚ್ಚಾಗಿ ಸ್ಕಿಜೋಫ್ರೀನಿಯಾ ಕಾಯಿಲೆ ಲಕ್ಷಣಗಳು ಬಂದ ಮೇಲೆ ಅವರು ಮೊದಲು ವೈದ್ಯರ ಬಳಿಗೆ ಕರೆದುಕೊಂಡು ಬರೋ ಬದಲು ಎಷ್ಟೋ ಬಾರಿ ಈ ಪಾದ್ರಿಗಳಿರ್ಬೋದು, ಮುಲ್ಲಾ ಇರ್ಬೋದು, ಭೂತ ಉಚ್ಚಾಟನೆ ಮಾಡೋರಿರ್ಬೋದು, ಇವ್ರ ಬಳಿಗೆ ಫಸ್ಟ್ ಹೆಚ್ಚಾಗಿ ಕರ್ಕೊಂಡು ಹೋಗಿರ್ತಾರೆ. ಸೊ ಕೆಲವೊಮ್ಮೆ ಅಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಅದೆಲ್ಲ ಮಾಡಿದ್ಮೇಲೆ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಾದಾಗ, ಕಡೆಗೆ ಅವರೇ ಯಾರೋ ಅಂದ್ರೆ ರೆಫರೆನ್ಸ್ ಮಾಡಿದ್ಮೇಲೆ ನಮ್ದು ಸೈಕ್ಯಾಟ್ರಿ ಡಾಕ್ಟರ್ ಹತ್ರ ಮನೋರೋಗ ವಿಭಾಗಕ್ಕೆ ಪೇಷಂಟ್ ಅನ್ನ ಕರೆದುಕೊಂಡು ಬರುವಂತ ಸಾಧ್ಯತೆ ಇರುತ್ತೆ. ಇನ್ನೊಂದು, ಸ್ಕಿಜೋಫ್ರೀನಿಯಾ ಕಾಯಿಲೆಗೆ ತುತ್ತಾದವರು ಯಾವತ್ತೂ ಗುಣಮುಖರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ. ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಕಾಯಿಲೆ ಪ್ರಾರಂಭವಾದಾಗ ಶೀಘ್ರದಲ್ಲಿಯೇ ಮನೋವೈದ್ಯರ ಬಳಿ ಕರೆದುಕೊಂಡು ಬಂದ್ರೆ ನಾವು ಅದಕ್ಕೆ ಚಿಕಿತ್ಸೆಯನ್ನ ಕೊಟ್ಟು ಕೆಲವೊಮ್ಮೆ ಪೇಷಂಟ್ಗಳು ಪೂರ್ತಿ ನಾರ್ಮಲ್ ಆಗಿ ಬದುಕಲಿಕ್ಕೂ ಸಾಧ್ಯ ಇರ್ತವೆ. ಈಗ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಪೇಷಂಟ್ ಕಾಯಿಲೆ ಚಾಲು ಆಗಿ ಎಷ್ಟೋ ವರ್ಷಗಳಾಗಿರ್ತವೆ, ಎಷ್ಟೋ ವರ್ಷ ಆದ್ಮೇಲೆ ಪೇಷಂಟ್ ಅನ್ನ ಕರ್ಕೊಂಡು ಬರ್ತಾರೆ. ಸೊ ಈ ತರ ಆದಾಗ ಏನಾಗುತ್ತೆ, ಈಗ ದೀರ್ಘಾವಧಿ ಸ್ಕಿಜೋಫ್ರೀನಿಯಾ ಕಾಯಿಲೆಯಿಂದ ಬಳಲ್ತಾ ಇರೋರಲ್ಲಿ ನಾವೇನ್ ಹೇಳ್ತೀವಿ, ಮೆದುಳಿನ ಮೇಲ್ಮೈಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬಿಡ್ತವೆ. ಸೊ ಇದರಿಂದಾಗಿ ಅವರು ಹೇಗೆ ಚಿಕಿತ್ಸೆಗೆ ಒಂದು ರೆಸ್ಪಾನ್ಸ್ ತೋರಿಸ್ತಾರೆ ಅನ್ನೋದು ಸ್ವಲ್ಪ ನಿಧಾನ ಆಗ್ಬೋದು, ಅಥವಾ ಕೆಲವೊಮ್ಮೆ ಟ್ರೀಟ್ಮೆಂಟ್ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಅವರು ಬೇಗನೆ ಕರ್ಕೊಂಡು ಬಂದಿಲ್ಲ, ಎಷ್ಟೋ ವರ್ಷಗಳು ಆದ್ಮೇಲೆ ಕರ್ಕೊಂಡು ಬಂದಿದ್ದಾರೆ, ಹಾಗಾಗಿ ನಾವು ಫಸ್ಟ್ ಅಥವಾ ಎರಡನೇ ಒಂದು ಔಷಧಿಯಾಗಿ ಯಾವ್ದನ್ನ ಬಳಸ್ತೀವಿ ಅದು ಇವರಿಗೆ ಕೆಲಸ ಮಾಡದೇ ಇರ್ಬೋದು. ಸೊ ಟ್ರೀಟ್ಮೆಂಟ್ ರೆಸಿಸ್ಟೆನ್ಸ್ ತೋರಿಸುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ. ಬಟ್ ಕಾಯಿಲೆಗೆ ಔಷಧಿ ಅಂತೂ ಲಭ್ಯ ಇದೆ ಅಂತ ನಾವು ಹೇಳ್ತೀವಿ.
3: ಮೇಡಮ್, ಇವಾಗ ಹೇಳಿದ್ರಿ ಚಿಕಿತ್ಸೆಯ ನಂತರ ಇವರು ಸರಳ ಜೀವನವನ್ನ ನಡೆಸಬಹುದು ಅಂತ ತಿಳಿಸಿದ್ರಿ. ಈ ಕಾಯಿಲೆಯಿಂದ ಬಳಲುವಾಗ ಅವರು ಸಾಮಾನ್ಯ ಜೀವನವನ್ನ ಹೇಗೆ ನಡೆಸಬಹುದು ಅಂತ?
2: ಈಗ ಒಂದು ನಿಯಮಿತವಾಗಿ ಔಷಧಿಗಳನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಈ ಸ್ಕಿಜೋಫ್ರೀನಿಯಾ ಕಾಯಿಲೆಯಲ್ಲಿ ನಮಗೆ ಕಂಡು ಬರುವಂತಹ ಭ್ರಮೆ ಇರ್ಬೋದು, ಭ್ರಾಂತಿಗಳಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಲಕ್ಷಣಗಳು ನಾವು ಆಲ್ರೆಡಿ ಚರ್ಚೆ ಮಾಡಿದೀವಿ, ಇದೆಲ್ಲ ಕಡಿಮೆ ಆಗಿ ಆ ಮನುಷ್ಯನಿಗೆ ನಿಜ ಮತ್ತೆ ಸುಳ್ಳು ಅಥವಾ ಈ ಭ್ರಮೆಗಳ ನಡುವಿನ ವ್ಯತ್ಯಾಸ ಒಂದು ತಿಳುವಳಿಕೆಗೆ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ನಾರ್ಮಲ್ ಆಗಿ ಎಲ್ಲರ ಜೊತೆಗೆ ಬೆರೆತುಕೊಂಡು ತಮ್ಮ ದಿನನಿತ್ಯದ ಕೆಲಸಗಳನ್ನ ಅವರು ಮಾಡ್ತಾ ಅವರು ನಾರ್ಮಲ್ ಆಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ಆದ್ರೆ ನಾವು ಹೆಚ್ಚಾಗಿ ಇನ್ನೊಂದು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ನಾವು ಈಗ ಗಂಡು ಮಕ್ಕಳಿಗೆ ಸ್ಕಿಜೋಫ್ರೀನಿಯಾ ಬಂತು, ಹೆಣ್ಣು ಮಗುಗೆ ಸ್ಕಿಜೋಫ್ರೀನಿಯಾ ಬಂತು ಅನ್ನೋದನ್ನ ಒಂದು ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ, ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಆಗುವಂತ ಒಂದು ದೌರ್ಜನ್ಯ ಅನ್ನೋದು ಜಾಸ್ತಿ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬಾಕೆ ಹೆಣ್ಣು ಮಗಳಿಗೆ ಮದುವೆ ನಂತರ ಏನೋ ಸ್ಕಿಜೋಫ್ರೀನಿಯಾ ಕಾಯಿಲೆ ಕಂಡು ಬಂತು ಅಂತ ಅಂದ್ಕೊಳ್ಳಿ, ಅವಾಗ ಆಕೆ ಗಂಡನ ಮನೆಯವರು ಆಕೆನ ಸ್ವೀಕಾರ ಮಾಡುವಂತ ಅಂದ್ರೆ ಚಾನ್ಸಸ್ ಕಡಿಮೆ ಇರ್ತವೆ. ಕೆಲವೊಮ್ಮೆ ಎಷ್ಟೋ ಜನ ಆಸ್ಪತ್ರೆಗೆ ಬರ್ತಾರೆ, ಹೆಂಡತಿಗೆ ಕಾಯಿಲೆ ಬಂದಿದೆ, ಅದಕ್ಕೆ ಇನ್ನು ನಾನು ಡಿವೋರ್ಸ್ ಕೊಟ್ಬಿಡ್ತೀನಿ, ಈಕೆ ನನ್ಗೆ ಬೇಡ ಅಂತ ಹೇಳೋದಿರ್ಬೋದು. ಅಥವಾ ಇನ್ನು ಕೆಲವೊಂದು ಬಾರಿ ಏನ್ ಗಮನಿಸಿದೀವಿ ಅಂತ ಹೇಳಿದ್ರೆ, ಕೆಲವೊಮ್ಮೆ ಈವನ್ ಹೆರಿಗೆ ನಂತರ ಬಾಣಂತಿ ಸನ್ನಿ ಅನ್ನೋದು ಆದಾಗ್ಲೂ ಕೂಡ ಆ ಮನೆಯವರು ಅಲ್ಲಿ ಹೆಚ್ಚಾಗಿ ಈಗ ಗಂಡು ಮಗು ಇತ್ತು ಅಂತ ಹೇಳಿದ್ರೆ ಎಲ್ಲೋ ಓಕೆ ಆ ಮೊಮ್ಮಗುಗೋಸ್ಕರ ಆದ್ರೂ ಕರೆದುಕೊಂಡು ಹೋಗ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಮೊಮ್ಮಗುವಾಗಿ ಹುಟ್ಟಿದಾಗ ಕೆಲವರು ನಮ್ಗೆ ಈ ಮೊಮ್ಮಗೂನು ಬೇಡ, ಈ ಸೊಸೆನೂ ಬೇಡ ಅಂತ ಹೇಳಿ ಅಲ್ಲೇ ಬಿಟ್ಟು ಹೋಗುವಂತ ನಾವು ಕೇಸಸ್ ಅನ್ನು ಗಮನಿಸಿದೀವಿ. ಅಂದ್ರೆ ನಾವೇನ್ ಹೇಳ್ತೀವಿ, ಕಾಯಿಲೆ ಗಂಡು ಮಗುಗೆ ಬರ್ಲಿ ಅಥವಾ ಹೆಣ್ಣು ಮಗಳಿಗೆ ಬರ್ಲಿ, ಎಲ್ರಿಗೂ ಒಂದು ಚಿಕಿತ್ಸೆ ಅನ್ನೋದನ್ನ ಕೊಟ್ಟು ನಾವು ಅವರಿಗೆ ಒಂದು ಸಹಕಾರ ಅನ್ನೋದನ್ನ ಕೊಟ್ಟಾಗ ಅವರು ನಿಯಮಿತವಾಗಿ ಚಿಕಿತ್ಸೆಯನ್ನ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಈ ಕಾಯಿಲೆಯಿಂದ ಕ್ಯೂರ್ ಆಗೋದಕ್ಕೂ ಸಾಧ್ಯ ಇದೆ.
3: ಮೇಡಮ್, ಈಗ ತಾವು ತಿಳಿಸಿದ್ರಿ ಈ ಕಾಯಿಲೆಗೆ ಒಂದು ಚಿಕಿತ್ಸೆ ಇದೆ ಅಂತ, ಹಾಗಿದ್ರೆ ಯಾವ ರೀತಿಯ ಚಿಕಿತ್ಸೆ ಲಭ್ಯ ಇದೆ ಅಂತ?
2: ಈಗ ಸಾಮಾನ್ಯವಾಗಿ ನಾವು ಸ್ಕಿಜೋಫ್ರೀನಿಯಾ ಕಾಯಿಲೆಗೆ ಆಂಟಿಸೈಕಾಟಿಕ್ ಗ್ರೂಪ್ ಆಫ್ ಮೆಡಿಕೇಶನ್ಸ್ ಅಂತ ಹೇಳಿ ಕೊಡ್ತೀವಿ. ಈ ಔಷಧಿಗಳನ್ನ ನಾವು ಹೇಳಿದ ಹಾಗೆ ನಿಯಮಿತವಾಗಿ ಈ ಪೇಷಂಟ್ಗಳ ಅನ್ನು ನುಂಗ್ತಾ ಇರಬೇಕಾಗುತ್ತೆ. ಕೆಲವೊಂದು ಪೇಷಂಟ್ಸ್ಗಳಲ್ಲಿ ನಾವು ಆಲ್ರೆಡಿ ಚರ್ಚೆ ಮಾಡಿದ ಹಾಗೆ ಇವರಿಗೆ ಕಾಯಿಲೆ ಇದೆ ಅನ್ನೋದು ಅರ್ಥ ಆಗೋದಿಲ್ಲ, ಹಾಗಾಗಿ ಅವ್ರು ಚಿಕಿತ್ಸೆಗೆ ಒಪ್ಪೋದಿಲ್ಲ, ಇಂಥವರನ್ನು ನೋಡ್ತೀವಿ. ಸೊ ಅವರಿಗೆ ಔಷಧಿಗಳನ್ನ ನುಂಗ್ಸೋದು ಕಷ್ಟ ಆದಾಗ ನಾವೇನ್ ಮಾಡ್ತೀವಿ, ಕೆಲವೊಮ್ಮೆ ನಾವು ಡಿಸ್ಪರ್ಸಿಬಲ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದು ಊಟದಲ್ಲಿ ಕೊಡಬಹುದು, ಈ ತರ ಇರುತ್ತೆ, ಅದರದ್ದು ಟೇಸ್ಟ್ ಏನು ವ್ಯತ್ಯಾಸ ಆಗೋದಿಲ್ಲ, ಪೇಷಂಟ್ಗೆ ಏನು ಅದರಿಂದ ಅಂದ್ರೆ ತೊಂದರೆ ಆಗೋದಿಲ್ಲ ಅಂತ ಮೆಡಿಕೇಶನ್ಸ್ ಗಳು ಬರ್ತವೆ, ಅದನ್ನ ಊಟದಲ್ಲೂ ಕೊಡ್ರಿ ಅಂತ ಕೆಲವೊಮ್ಮೆ ಹೇಳ್ತೀವಿ. ಇದನ್ನ ಬಿಟ್ಟು ಡಿಪೋ ಇಂಜೆಕ್ಟೇಬಲ್ ಆಂಟಿಸೈಕಾಟಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು 15 ದಿವಸಕ್ಕೊಮ್ಮೆ ಅಥವಾ 30 ದಿವಸಗಳಿಗೊಮ್ಮೆ ಸೊಂಟದ ಭಾಗಕ್ಕೆ ಒಂದು ಆಂಟಿಸೈಕಾಟಿಕ್ ಇಂಜೆಕ್ಷನ್ ಅನ್ನೋದನ್ನ ಕೊಡುವಂತದ್ದು. ಇದು ಹೇಗಿರುತ್ತೆ ಅಂದ್ರೆ ಇದು ಸ್ಲೋ ಆಗಿ ರಿಲೀಸ್ ಮಾಡ್ತಾ ಇರುತ್ತೆ, ಹಾಗಾಗಿ ಆ ಪೇಷಂಟ್ ಗಳ ಕಾಯಿಲೆ ಪ್ರಮಾಣ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಇದು ಎರಡನ್ನ ಬಿಟ್ಟು ಈಗ ಕೆಲವೊಮ್ಮೆ ನಾವ್ ಏನ್ ಗಮನಿಸ್ತೀವಿ, ಒಂದು ಆಂಟಿಸೈಕಾಟಿಕ್ ಮೆಡಿಕೇಶನ್ಸ್ ಗಳಿಗೆ ಪೇಷಂಟ್ ಇನ್ನು ಸ್ಪಂದನೆ ಮಾಡ್ತಾ ಇಲ್ಲ, ಅಥವಾ ಕೆಲವೊಮ್ಮೆ ಏನ್ ಗಮನಿಸ್ತೀವಿ ಸ್ಕಿಜೋಫ್ರೀನಿಯಾ ಕಾಯಿಲೆ ಜೊತೆಗೆ ಅವರು ಏನೋ ಒಂದು ಆತ್ಮಹತ್ಯೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಈ ಧ್ವನಿಗಳೇನ್ ಕಿವಿಯಲ್ಲಿ ಕೇಳ್ತಾ ಇರ್ತವೆ ಅವುಗಳೇನೋ ನಿಂದನೆ ಮಾಡುವಂತ ಧ್ವನಿಗಳಿರ್ಬೋದು, ನೀನ್ ಬದುಕೋದಕ್ಕೆ ಲಾಯಕ್ಕಿಲ್ಲ, ಸತ್ ಹೋಗು ಅಂತ ಹೇಳುವಂತ ಧ್ವನಿಗಳಿರ್ಬೋದು. ಸೊ ಇದರಿಂದಾಗಿ ಪೇಷಂಟ್ ಗಳು ಸಾವು ಅಂದ್ರೆ ಬರ್ಲಿ ಅಂತ ಹೇಳಿ ಪ್ರಯತ್ನ ಮಾಡುವುದು ಇಂಥದ್ದು ಗಮನಿಸ್ತೀವಿ. ಸೊ ಇಂಥ ಪೇಷಂಟ್ ಅಲ್ಲಿ ನಾವು ವಿದ್ಯುತ್ ಕಂಪನ ಚಿಕಿತ್ಸೆ ಅಥವಾ ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅನ್ನೋದನ್ನ ಕೆಲವೊಂದು ಸಮಯ ಬಳಸಬೇಕಾಗುತ್ತೆ. ಅಂದ್ರೆ ನಾವು ಮೆಡಿಸಿನ್ಸ್ ಗಳನ್ನ ಕೊಟ್ಟಾಗ ಜನರಲಿ ಅದು ಏನು ಸ್ಲೋ ಆನ್ಸೆಟ್ ಆಫ್ ಆಕ್ಷನ್ ತೋರಿಸುತ್ತೆ, ಅಂದ್ರೆ ಒಂದು 3-4 ವಾರಗಳ ಕಾಲ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ. ಸೊ ಈ ತರ ಅಕ್ಯೂಟ್ ಎಮರ್ಜೆನ್ಸಿ ಅಲ್ಲಿ ಯಾರೋ ಸಾಯ್ತೀನಿ ಅಂತ ಹೇಳೋರನ್ನ ನಾವು 3-4 ವಾರ ನೀವು ವೇಟ್ ಮಾಡಿ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಕಾಲಾವಕಾಶ ಇರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ನಾವು ಈ ವಿದ್ಯುತ್ ಕಂಪನ ಚಿಕಿತ್ಸೆ ಅನ್ನೋದನ್ನ ಕೊಟ್ಟು ಸ್ವಲ್ಪ ಅವರನ್ನ ಕಂಟ್ರೋಲಿಗೆ ಬರೋ ಹಾಗೆ ಮಾಡಿ ಮತ್ತೆ ಈ ಟ್ಯಾಬ್ಲೆಟ್ಸ್ ಗಳಂತ ಏನ್ ಹೇಳಿದ್ವಿ ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ.
3: ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 3777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಸಿಜೋಫ್ರೀನಿಯಾ ಅಂದ್ರೆ ಚಿತ್ತ ವಿಕಲತೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಸೆಂಟನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಈಗ ನಿಯಮಿತವಾಗಿ ಚಿಕಿತ್ಸೆಯನ್ನ ಔಷಧಿಯನ್ನ ಪಡಿಬೇಕು ಅಂತ ತಾವ್ ಹೇಳಿದ್ರಿ, ಹಾಗಿದ್ರೆ ಎಷ್ಟು ಕಾಲದವರೆಗೆ ಔಷಧಿಯನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ?
2: ಈಗ ಸ್ಕಿಜೋಫ್ರೀನಿಯಾ ಕಾಯಿಲೆಯಲ್ಲೂ ಕೂಡ ನಾವು ಅಂದ್ರೆ ಕೆಲವು ಪೇಷಂಟ್ಸ್ಗಳಲ್ಲಿ ನಾವು ಫಸ್ಟ್ ಎಪಿಸೋಡ್ ಆಫ್ ಸೈಕೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಜೀವನದಲ್ಲಿ ಮೊದಲನೇ ಬಾರಿಗೆ ಅವರಲ್ಲಿ ಸ್ಕಿಜೋಫ್ರೀನಿಯಾ ಲಕ್ಷಣ ಕಂಡು ಬಂದಾಗ ಸುಮಾರು 1-2 ವರ್ಷದ ಕಾಲ ನಾವು ಮೇಂಟೆನೆನ್ಸ್ ಚಿಕಿತ್ಸೆ ಅನ್ನೋದನ್ನ ಕೊಡಬೇಕಾಗುತ್ತೆ. ಸೊ ಅಷ್ಟು ಸಮಯದವರೆಗೆ ಪೇಷಂಟ್ ಟ್ರೀಟ್ಮೆಂಟ್ ತಕೊಂಡು ಪೂರ್ತಿ ನಾರ್ಮಲ್ ಆದ್ಮೇಲೆ ನಾವೇ ಅದ್ರ ಡೋಸ್ ಅನ್ನ ನಿಧಾನವಾಗಿ ಕಡಿಮೆ ಮಾಡ್ತಾ ನಿಲ್ಸಿಕೊಡ್ತೀವಿ. ಇದು ಒಂದು ತರದ ಪೇಷಂಟ್ಸ್ಗಳು. ಇನ್ನೊಂದು ವಿಭಾಗದ ಪೇಷಂಟ್ ಅಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ಹಲವಾರು ಬಾರಿ ಲಕ್ಷಣಗಳು ಕಂಡು ಬರ್ತವೆ. ಸೊ ಔಷಧಿಗಳ ಪ್ರಮಾಣ ಕಡಿಮೆ ಆದ ತಕ್ಷಣ ಮತ್ತೆ ಬಂತು, ಅಥವಾ ಅಂದ್ರೆ ನಡುವಲ್ಲಿ ಎಕ್ಸಾಜರ್ಬೇಷನ್ ಹೆಚ್ಚಾಗ್ತಾ ಇದೆ ಲಕ್ಷಣಗಳು ಅಂತ ಕಂಡು ಬಂದಾಗ ಒಂದು ಮಿನಿಮಮ್ 5 ವರ್ಷಗಳ ಕಾಲ ಆದ್ರೂ ಮೇಂಟೆನೆನ್ಸ್ ಚಿಕಿತ್ಸೆ ತಕೊಳ್ಳೋದು ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಇನ್ನೊಂದು ತರದ ರೋಗಿಗಳಲ್ಲಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಪೇಷಂಟ್ಗಳಲ್ಲಿ ನಾವು ಓಕೆ ಈಗ ಆರಾಮಾಗಿದ್ದಾರೆ ಅಂತ ಹೇಳಿ ನಾವು ಔಷಧಿನ ನಿಧಾನವಾಗಿ ಡೋಸ್ ಕಡಿಮೆ ಮಾಡಿ ನಿಲ್ಸ್ಕೊಟ್ಟಾಗ ಮತ್ತೆ ಮತ್ತೆ ಜೀವನದಲ್ಲಿ ಆ ಲಕ್ಷಣಗಳು ಕಂಡು ಬರ್ತಾ ಇರ್ತವೆ. ಸೊ ಇಂಥ ವ್ಯಕ್ತಿಗಳಿಗೆ ನಾವು ಏನಂತ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಡಯಾಬಿಟಿಸ್ ಬಂತು, ಸಕ್ಕರೆ ಬಂತು ಅಂದ್ರೆ ಟ್ರೀಟ್ಮೆಂಟ್ ಹೆಂಗೆ ಕಂಟಿನ್ಯೂಸ್ ಆಗಿ ತಕೊಂಡು ಸಕ್ಕರೆ ಪ್ರಮಾಣನ ಕಡಿಮೆ ಇಟ್ಟಿರ್ತಾರೆ, ಅಥವಾ ಹೇಗೆ ಈಗ ಬಿಪಿ ಹೆಚ್ಚಾಯಿತು ಅಂತ ಹೇಳಿದ್ರೆ ಬಿಪಿ ಗುಳಿಗೆಗಳನ್ನ ತಕೊಂಡು ಬಿಪಿ ಕಂಟ್ರೋಲ್ ಮಾಡ್ತಾರೆ ಅಂತ ಪೇಷಂಟ್ಸ್ ಗಳಿಗೆ ಇದೇ ತರ ನೀವು ಕೂಡ ಅಟ್ಲೀಸ್ಟ್ 1 ಗುಳಿಗೆನ ಜೀವನ ಪರ್ಯಂತ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೂ ಅದು ಗಮನಕ್ಕೆ ಬಂದಿರುತ್ತೆ, ಚಿಕಿತ್ಸೆ ನಿಲ್ಸಿದ ತಕ್ಷಣ ಮತ್ತೆ ಮತ್ತೆ ಕಾಯಿಲೆ ಕಂಡು ಬರೋ ಕನ್ವಿನ್ಸ್ ಆಗ್ತಾರೆ. ಕೆಲವೊಮ್ಮೆ ಈಗ ನಮ್ಮ ಪೇಷಂಟ್ಸ್ ಎಷ್ಟೋ ಜನ ಬರೋರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ, ಎಲ್ಲೋ ಅಂದ್ರೆ ಒಂದು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾರೆ, ಯಾವ್ದೊಂದು ಗವರ್ಮೆಂಟ್ ಆಫೀಸರ್ ಇರ್ತಾರೆ. ಸೊ ಅಂತವರಿಗೆಲ್ಲ ಇದು ಚಿಕಿತ್ಸೆ ತಕೊಂಡ್ ಹೆಂಗೆ ರೂಢಿ ಆಗಿರುತ್ತೆ ಅಂದ್ರೆ ಅವರೇ ಹೇಳ್ತಾರೆ ಇಲ್ಲ ನಮ್ಗೆ ಈ 1 ಟ್ಯಾಬ್ಲೆಟ್ ಆದ್ರೂ ಅವಶ್ಯಕತೆ ಖಂಡಿತವಾಗ್ಲೂ ಇದೆ, ಸೊ ಅದನ್ನ ನಿಲ್ಸೋದಂತೂ ಬೇಡವೇ ಬೇಡ ಅಂತ ಹೇಳ್ತಾರೆ. ಅಂದ್ರೆ ಕಾಯಿಲೆಗೆ ಚಿಕಿತ್ಸೆ ಅನ್ನೋದು ಕಾನ್ಸ್ಟೆಂಟ್ ಆಗಿ ಕೊಡ್ತಾ ಇದ್ದಾಗ ಅವರು ನಾರ್ಮಲ್ ಆಗಿ ಜೀವನ ಮಾಡೋದಕ್ಕೆ ಸಾಧ್ಯ ಇರುತ್ತೆ.
1: ಮೇಡಮ್, ಈಗ ಒಂದು ಪಕ್ಷ ಚಿಕಿತ್ಸೆಯನ್ನ ಮಧ್ಯದಲ್ಲಿ ನಿಲ್ಸಿದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಅಂತ?
2: ಈಗ ಕೆಲವು ಪೇಷಂಟ್ಸ್ಗಳು ಕಾಯಿಲೆ ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಆಗೋದಕ್ಕಿಂತ ಮುಂಚೆನೆ ಅವ್ರಿಗೇನ್ ಅನ್ಸುತ್ತೆ ಏ ಎಷ್ಟಪ್ಪ ದಿನ ಈ ಗುಳಿಗೆನ ನುಂಗ್ತಾ ಇರೋದು ಅಂತ ಹೇಳಿ ತಮ್ಮಷ್ಟಕ್ಕೆ ತಾವು ನಿಲ್ಸ್ಬಿಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಕಾಯಿಲೆ ಮತ್ತೆ ಮತ್ತೆ ಹೆಚ್ಚಾಗುವಂತ ಸಾಧ್ಯತೆಗಳಿರ್ತವೆ. ಸೊ ಒಂದು ಈ ತರ ಕಾಯಿಲೆ ಹೆಚ್ಚಾಗೋದು. ಇನ್ನೊಂದು ನಾವೇನ್ ಗಮನಿಸ್ತೀವಿ, ಕೆಲವೊಮ್ಮೆ ಮುಂಚೆ ಯಾವ ಟ್ರೀಟ್ಮೆಂಟ್ ನಾವು ಕೊಟ್ಟಾಗ ಪೇಷಂಟ್ಸ್ ಸ್ಪಂದಿಸ್ತಾ ಇದ್ರು, ನೆಕ್ಸ್ಟ್ ಟೈಮ್ ಅದೇ ಚಿಕಿತ್ಸೆ ಪ್ರಾರಂಭ ಮಾಡಿದಾಗ ಆ ಪೇಷಂಟ್ಗಳಲ್ಲಿ ಏನು ಇಂಪ್ರೂವ್ಮೆಂಟ್ ಕಾಣಿಸದೇ ಇರಬಹುದು. ಸೊ ಇದು ಎರಡು ತೊಂದರೆಗಳನ್ನ ಪೇಷಂಟ್ಗಳು ಅನುಭವಿಸುವಂತ ಸಾಧ್ಯತೆಗಳಿರ್ತವೆ.
1: ಮೇಡಮ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರುವಂತವರನ್ನ ಕುಟುಂಬದ ಸದಸ್ಯರು ಯಾವ ರೀತಿ ಒಂದು ಆರೈಕೆ ಮಾಡಬೇಕು ಅಂತ?
2: ಈಗ ಸ್ಕಿಜೋಫ್ರೀನಿಯಾ ರೋಗಿಗಳ ಕುಟುಂಬಸ್ಥರು ಕೆಲವೊಮ್ಮೆ ಏನ್ ಮಾಡ್ಬಿಡ್ತಾರೆ, ಆ ಸ್ಕಿಜೋಫ್ರೀನಿಯಾ ಲಕ್ಷಣಗಳು ಏನಿರಬಹುದು, ಇದು ಭ್ರಾಂತಿ ಭ್ರಮೆ ಏನಿರುತ್ತಲ್ವಾ, ಅದನ್ನ ಕೆಲವೊಮ್ಮೆ ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ. ಅಂದ್ರೆ ಮನೆಯವ್ರ ಮೇಲೆ ಎಲ್ಲ ಪೇಷಂಟ್ ಸಂಶಯ ಬೀಳ್ತಾ ಇದ್ದಾರೆ, ಅಥವಾ ಅವ್ರಿಗೇನೋ ಅವಾಚ್ಯ ಶಬ್ದದಲ್ಲಿ ಬೈಯೋದು ಹಿಂಗೆಲ್ಲ ಮಾಡ್ತಾ ಇದ್ದಾಗ ಇವ್ರಿಗೂ ಏನೋ ಬೇಸರ ಬಂದ್ಬಿಡುತ್ತೆ. ನಾವ್ ಸಹಜವಾಗಿ ಏನ್ ಹೇಳ್ತೀವಿ, ಇದಾಗ್ತಾ ಇರೋದು ಕಾಯಿಲೆಯಿಂದ, ಅವ್ರೇನೋ ಪರ್ಸನಲ್ ಗ್ರಜ್ ಹಿಡ್ಕೊಂಡು ಆತರ ಏನು ಪೇಷಂಟ್ಗಳು ಮನೆಯವರನ್ನ ದೂಷಿಸ್ತಾ ಇರೋದಿಲ್ಲ. ಹಾಗಾಗಿ ಆದಷ್ಟು ಮನೆಯವರು ಇದನ್ನ ಕಾಯಿಲೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಪೇಷಂಟ್ ಗೆ ಬೆಂಬಲ ಕೊಡುವಂತ ಅವಶ್ಯಕತೆ ಇದೆ. ಇನ್ನೊಂದು, ಪೇಷಂಟ್ ಗಳು ತಾವಾಗೆ ಫಾಲೋಅಪ್ ಗೆ ಬರೋದಿಲ್ಲ. ಸೊ ಈಗ ಒಂದು ಶುಗರ್ ಪೇಷಂಟ್ ಅಥವಾ ಬಿಪಿ ಕಾಯಿಲೆ ಇರೋ ಪೇಷಂಟ್ ಟ್ಯಾಬ್ಲೆಟ್ಸ್ ಕಡಿಮೆ ಆಗ್ತಾ ಬಂತು ಅಥವಾ ಖಾಲಿ ಆಗ್ತಾ ಬಂತು ಅಥವಾ ಒಂದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ತಾವಾಗಿ ಡಾಕ್ಟರ್ ಬಳಿ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೋತಾರೆ, ನಮ್ ಪೇಷಂಟ್ಸ್ ಅಲ್ಲಿರೋ ತೊಂದರೆ ಅಂದ್ರೆ ಅದು ಅವರಿಗೆ ಯಾರಾದ್ರೂ ಹಿಂದಿಂದ ಹೋಗು ಹೋಗು ಅಂತ ಹೇಳ್ಬೇಕು ಅಥವಾ ಜೊತೆಯಲ್ಲೇ ಕರ್ಕೊಂಡು ಬರ್ಬೇಕು. ಸೊ ಜೊತೆಯಲ್ಲಿ ಬಂದು ಈ ಕುಟುಂಬ ಸದಸ್ಯರು ಜೊತೆಯಲ್ಲಿ ಬಂದು ವೈದ್ಯರ ಜೊತೆ ಚರ್ಚೆ ಮಾಡೋದಿರಬಹುದು, ಅಥವಾ ಕೆಲವೊಮ್ಮೆ ಟ್ಯಾಬ್ಲೆಟ್ಸ್ ಇಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಯ್ತು ಅಂತ ಅಂದ್ಕೊಳ್ಳಿ. ಸೊ ಆ ಸೈಡ್ ಎಫೆಕ್ಟ್ ಅನ್ನೋದನ್ನು ಕೂಡ ಕೆಲವೊಮ್ಮೆ ಪೇಷಂಟ್ಸ್ ಗಳಿಗೆ ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಕುಟುಂಬ ಸದಸ್ಯರು ಜೊತೆಗೆ ಬಂದು ಅದರಿಂದ ಏನಾದ್ರೂ ಅವರಿಗೆ ತೊಂದರೆ ಆಗ್ತಾ ಇದೆಯಾ, ಕೆಲವೊಮ್ಮೆ ತೂಕ ಹೆಚ್ಚಾಗುವಂತ ಸೈಡ್ ಎಫೆಕ್ಟ್ ಇರಬಹುದು, ಅಥವಾ ಕೆಲವೊಮ್ಮೆ ಸ್ವಲ್ಪ ಅಂದ್ರೆ ಬಿಗಿತ ಅಂತ ಹೇಳ್ತೀವಿ, ಇಪಿಎಸ್ ಎಕ್ಸ್ಟ್ರಾ ಪಿರಮಿಡಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಏನೋ ಕೈಕಾಲ್ ನಡ್ಕ ಬಂದ್ ಹಾಗೋಗೋದಿರ್ಬೋದು. ಸೊ ಇದೆಲ್ಲ ಕೆಲವೊಮ್ಮೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಗಳಿರ್ತವೆ. ಸೊ ಇದನ್ನೆಲ್ಲ ನಾವು ಕಡಿಮೆ ಮಾಡೋದಕ್ಕೂ ಸಾಧ್ಯ ಇರುತ್ತೆ. ಆದ್ರೆ ಅವ್ರು ಪೇಷಂಟ್ಸ್ ಜೊತೆಗೆ ಬಂದು ಇದನ್ನೆಲ್ಲ ನಮ್ಗೆ ಹೇಳಿದ್ರು ಅಂತ ಹೇಳಿದ್ರೆ ನಾವು ಅದೇನ್ ಹೆಚ್ಚು ಕಡಿಮೆ ಆಗಿದೆ ಅದನ್ನ ಸರಿಯಾಗಿ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದ್ರ ಬದಲು ಈ ಪೇಷಂಟ್ ಹೇಗಿದ್ರು ನಮ್ಗೆ ಏನು ಒಂದು ಗೌರವನ ಕೊಡೋ ಬರೋದಿಲ್ಲ, ನಾವು ಹೋಗೋದಿಲ್ಲ, ಈ ಪೇಷಂಟ್ ಅನ್ನ ಹಂಗೆ ಬಿಟ್ಬಿಟ್ರು ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ? ಈಗ ನಾವು ರೋಡಲ್ಲಿ ನೋಡ್ತೀವಲ್ವಾ, ಕೆಲವೊಮ್ಮೆ ಯಾರೋ ಬಡಬಡಿಸ್ತಾ ಹೋಗ್ತಾ ಇರ್ತಾರೆ, ತಮ್ಮ ಹೈಜೀನ್ ಬಗ್ಗೆ ಅವರಿಗೆ ಗಮನ ಇರೋದಿಲ್ಲ, ಅಲೆಮಾರಿಗಳ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ರಸ್ತೆಯಲ್ಲಿ. ಸೊ ಇಂಥವ್ರದ್ದೆಲ್ಲ ಸಮಸ್ಯೆ ಇದೆ. ಇವರು ಯಾವುದೋ ಒಂದು ಕುಟುಂಬಕ್ಕೆ ಸೇರಿರ್ತಾರೆ ಖಂಡಿತವಾಗ್ಲು, ಆದ್ರೆ ಆ ಕುಟುಂಬದವರು ಅವರನ್ನ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸಿರೋದಿಲ್ಲ, ಸಹಕಾರ ಕೊಟ್ಟಿರೋದಿಲ್ಲ, ಹಂಗಾಗಿ ಈ ತರ ಅಲೆಮಾರಿ ಜೀವನ ನಡೆಸುವಂತ ಒಂದು ಸಂಭವ ಬಂದಿರುತ್ತೆ ಅವರಿಗೆ. ಹಾಗಾಗಿ ಏನ್ ಹೇಳ್ತೀವಿ, ಸಾಕಷ್ಟು ಕುಟುಂಬ ಸದಸ್ಯರು ಇವರಿಗೆ ಒಂದು ಬೆಂಬಲವಾಗಿ ನಿಂತು ಒಂದು ಚಿಕಿತ್ಸೆಯಲ್ಲಿ ಒಂದು ಪ್ರೋತ್ಸಾಹ ಅನ್ನೋದು ಕೊಟ್ರೆ ಖಂಡಿತವಾಗ್ಲು ಇವರು ನಮ್ಮ ಹಾಗೆ ನಾರ್ಮಲ್ ಆಗಿ ಬದುಕಲಿಕ್ಕೆ ಸಾಧ್ಯ ಇದೆ.
1: ಮೇಡಮ್, ಈಗ ಒಟ್ಟಾರೆಯಾಗಿ ಈ ಮಾನಸಿಕ ಆರೋಗ್ಯಕ್ಕಾಗಿ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಯಾವ ರೀತಿಯ ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅಂತ?
2: ಈಗ ಜೀವನ ಶೈಲಿ ಪೂರ್ತಿ ಬದಲಾಯಿಸಿದ್ವಿ ಅಂದ್ರೆ ಸ್ಕಿಜೋಫ್ರೀನಿಯಾ ಬರೋದೇ ಇಲ್ಲ ಅಂತ ಹೇಳೋದಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಚರ್ಚೆ ಮಾಡಿರೋ ಹಾಗೆ ಹಲವಾರು ಅಂಶಗಳಿರ್ತವೆ, ಯಾವ ಕಾರಣದಿಂದ ಈ ಸ್ಕಿಜೋಫ್ರೀನಿಯಾ ಬರ್ತಾವೆ ಅಂತ ಕೇಳಿದಾಗ ನಾವು ಬರೇ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇಂದ ಬರ್ತಾವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ನಾವೇನ್ ಹೇಳ್ತೀವಿ, ಈ ಕಾಯಿಲೆ ಬರಬಾರದು ಅನ್ನೋದ ನಿಟ್ಟಿನಲ್ಲಿತ್ತು ಅಂತ ಹೇಳಿದ್ರೆ ಆದಷ್ಟು ಒಂದು ದುಶ್ಚಟಗಳಿಂದ ಜನರು ದೂರ ಇರೋದು ಒಳ್ಳೆಯದು. ಯಾಕಂದ್ರೆ ಗಾಂಜಾ ಅಂದ್ರೆ ಯಾರು ಸೇವನೆ ಮಾಡ್ತಾರೆ ಅವರಲ್ಲಿ ಈ ಕಾಯಿಲೆ ಹೆಚ್ಚು ಬರುತ್ತೆ, ಅಥವಾ ಕೆಲವೊಮ್ಮೆ ಬೇರೆ ಬೇರೆ ಮಾದಕ ದ್ರವ್ಯ ವ್ಯಸನ ಮಾಡೋರಲ್ಲೂ ಕೂಡ ಸ್ಕಿಜೋಫ್ರೀನಿಯಾ ಲೈಕ್ ಸಿಂಪ್ಟಮ್ಸ್ ಕಾಣಿಸ್ಲಿಕ್ಕೆ ಸಿಗ್ತಾವೆ ಅಂತ ಹೇಳ್ತೀವಿ. ಹಾಗಾಗಿ ಈ ದುಶ್ಚಟಗಳಿಂದ ಒಂದು ದೂರ ಇರೋದು. ಇದನ್ನ ಬಿಟ್ಟರೆ ಈಗ ನಾರ್ಮಲ್ ಆಗಿ ನಾವು ಒಂದು ಮಾನಸಿಕ ಆರೋಗ್ಯಕ್ಕಾಗಿ ಏನು ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ದಿನ ಒಂದು ಅಂದ್ರೆ ರೆಗ್ಯುಲರ್ ಟೈಮಿಗೆ ಏಳೋ ಪದ್ಧತಿ ಇರ್ಬೋದು, ದಿನ ಒಂದು ಅರ್ಧ ತಾಸಾದ್ರೂ ವ್ಯಾಯಾಮ ಮಾಡೋದಿರ್ಬೋದು, ನಮ್ಮ ಆಹಾರ ಶೈಲಿಯ ಮೇಲೆ ಒಂದು ಗಮನ ಹರಿಸೋದಿರಬಹುದು. ಸೊ ಇದರಿಂದ ಎಲ್ಲ ಏನಾಗುತ್ತೆ, ಬೇರೆ ಬೇರೆ ರೀತಿಯ ಅಂದ್ರೆ ಈಗ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ಬೋದು, ಇದೆಲ್ಲ ಬರೋದನ್ನ ನಾವು ತಡಿಲಿಕ್ಕೆ ಸಾಧ್ಯ ಇದೆ.
1: ಮೇಡಮ್, ಇನ್ನು ಇಂತಹ ಒಂದು ಸಮಸ್ಯೆ ಇರುವವರನ್ನ ಸಮಾಜ ಕೆಲವೊಮ್ಮೆ ದೂರ ಇಡುತ್ತೆ, ಇದು ಅವರ ಒಂದು ಮನಸ್ಥಿತಿಯ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನ ಬೀರುತ್ತೆ? ಸಮಾಜದ ಜವಾಬ್ದಾರಿ ಏನು ಅಂತ ಮೇಡಮ್?
2: ಈಗ ಸಮಾಜದ ಜವಾಬ್ದಾರಿ ಅಂತ ಹೇಳಿದಾಗ ಈ ಕುಟುಂಬದವರು ಯಾರಾದ್ರೂ ಇಂಥ ಪೇಷಂಟ್ಸ್ ಗಳನ್ನ ಬೆಂಬಲ ಕೊಡದೆ ಎಲ್ಲಿಯಾದ್ರೂ ಮನೆಯಿಂದ ಹೊರಗಡೆ ಹಾಕಿದ್ರು, ಅವರು ಅಲೆಮಾರಿ ಜೀವನ ತರ ನಡೆಸ್ತಾ ಇದ್ರು ಅಂತ ಹೇಳಿದ್ರೆ ಈಗ ನಮಗೂ ಎಷ್ಟೋ ಜನ ಕಾಣ್ಲಿಕ್ಕೆ ಸಿಗ್ತಾರೆ. ಪೇಷಂಟ್ಸ್ ಗಳನ್ನ ಆದಷ್ಟು ಅಲೆಮಾರಿಗಳಾಗಿ ಅಲ್ಲಿ ಇಲ್ಲಿ ಅಲೆಯಕ್ಕೆ ಬಿಡದೆ ಅವರು ಎಲ್ಲೋ ಒಂದ್ ಕಡೆ ಏನೋ ಕಲ್ ಹೊಡಿತಾ ಇದ್ದಾರೆ ಅಥವಾ ಇನ್ಯಾರಿಗೋ ಒಬ್ರಿಗೆ ಬೈತಾ ಇದ್ದಾರೆ ಹೊಡಿತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡು ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅಥವಾ ಅವ್ರಿಗೆ ಹೋಗಿ ಹೊಡಿಯೋದು ಬಡಿಯೋದು ಮಾಡೋದ್ರ ಬದಲು ಅವರಿಗೆ ಕಾಯಿಲೆಯಿಂದ ಈ ತರ ಆಗ್ತಾ ಇದೆ, ಚಿತ್ತವಿಕಲತೆ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಒಂದು ಇಂಥ ಪೇಷಂಟ್ಸ್ ಗಳಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಸಮಾಜದಲ್ಲಿ ಈ ನಂಬರ್ ಆಫ್ ಪೇಷಂಟ್ಸ್ ಏನಿದಾರಲ್ವಾ ಅವರನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ.
1: ಖಂಡಿತ ಮೇಡಮ್. ಕೊನೆಯದಾಗಿ ಇನ್ನು ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು

0: ನಮಸ್ಕಾರ ಸ್ನೇಹಿತರೆ, ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಸ್ನೇಹಿತರೆ, ಮಹಿಳೆ, ಅವಳ ಕನಸು, ಅವಳ ನಲಿವು, ಅವಳ ಸಾಧನೆ, ಈ ಎಲ್ಲ ವಿಷಯವಾಗಿ ಬೆಳಕು ಚೆಲ್ಲುವಂತಹ ವೇದಿಕೆ ಇದು ಮಹಿಳಾ ವೇದಿಕೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಚಿತ್ರಕಲಾವಿದರು, ಲೇಖಕರು, ಉದಯೋನ್ಮುಖ ಪ್ರತಿಭೆಯಾದಂತಹ, ಜೊತೆಗೆ KLS ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಶಿಕ್ಷಕರಾದಂತಹ ಚಂದ್ರಕಲಾ ವಿಜಯ್ ಕರ್ಗಾಂವ್ಕರ್ ಅವರು. ಮೇಡಮ್ ನಮಸ್ತೆ. ಕಾರ್ಯಕ್ರಮ
1: ನಮಸ್ಕಾರ
0: ಮೇಡಮ್. ಈಗ ನಮ್ಮ ಜೀವನದ ಒಂದು ಮಹತ್ತರವಾದ ಘಟ್ಟ ಅಂದ್ರೆ ಅದು ನಮ್ಮ ಬಾಲ್ಯ ಅಂತಾನೆ ಹೇಳಬಹುದು. ಈಗ ನಾವು ಏನೇ ಸಾಧನೆ ಮಾಡಿದ್ರು ಸಹ ಅದ್ರ ಮೇಲೆ ಬಾಲ್ಯದ ಯಾವ್ದಾದ್ರೂ ಸ್ವಲ್ಪ ಆದ್ರೂ ಪರಿಣಾಮ ಇದ್ದೇ ಇರುತ್ತೆ. ಹಾಗಾಗಿ ತಮ್ಮ ಬಾಲ್ಯದ ಬಗ್ಗೆ, ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ, ತಂದೆ ತಾಯಿ ಪರಿಚಯವನ್ನ ಮಾಡಿಕೊಡಿ ಮೇಡಮ್.
1: ಧನ್ಯವಾದ ಮೇಡಮ್. ನನ್ನ ಬಾಲ್ಯದ ಅಂದ್ರೆ ನಾವು ಇವತ್ತು ಏನು ನಮ್ಮ ಕಾಲ್ ಮೇಲೆ ನಿಲ್ತೀವಿ ಅಥವಾ ಏನು ನಮ್ಮ ಹೆಸರು ಗಳಿಸ್ಕೋತೀವಿ ಅಥವಾ ನಾವು ಇವತ್ತು ನಾನಿಲ್ಲಿ ಆಕಾಶವಾಣಿಯಲ್ಲಿ ಬಂದು ನನ್ನ ಬಗ್ಗೆ ಪರಿಚಯ ಮಾಡಿಕೊಡೋ ಅಂತಹ ಒಂದು ಬೆನ್ನೆಲುಬಾಗಿ ನಿಲ್ಲುವಂತಹ ಬಾಲ್ಯ ಇದೆ ಮಹತ್ವ. ಬಾಲ್ಯದಲ್ಲಿ ನನಗೆ ಸಿಕ್ಕಿದ್ದು ಅಂದ್ರೆ ಚಿತ್ರಕಲೆ. ಚಿತ್ರಕಲೆ ಹೇಗೆ ನಾನು ಅಳವಡಿಸ್ಕೊಂಡೆ ಅಂದ್ರೆ, ನನ್ನ ಬಾಲ್ಯದಲ್ಲಿ ನಾನು 3 ನನ್ನ ಅಕ್ಕ ತಂಗಿಯರಲ್ಲಿ ನಾನೇ ದೊಡ್ಡವಳು. ಸೊ ಮನೆಯಲ್ಲಿ ಎಲ್ಲರೂ ಹೇಳ್ತಾರೆ, ನೀನು ದೊಡ್ಡವಳು, ಮನೆಯಲ್ಲೇ ಇರು, ಮನೆ ಎಲ್ಲಾದ್ರೂ ಹೋದ್ರೆ ಮನೆ ಕಾಯ್ಲಿಕ್ಕೆ. ಆಗೆಲ್ಲ ಬಾಗಿಲ ಹಾಕ್ತಿರ್ಲಿಲ್ಲ ಅಥವಾ ನಮ್ದು ಡೋರ್ ಲಾಕ್ ಎಲ್ಲ ಇರ್ಲಿಲ್ಲ. ಸೊ ನಾನು ಬೆಳೆದಿದ್ದು ಬೆಳಗಾವಿಯಲ್ಲಿ, ಬೆಳಗಾವಿ ಸಿಟಿಯಲ್ಲಿನ ನಾನು ಬೆಳೆದಿದ್ದು, ನನ್ನ ಬಾಲ್ಯೆಲ್ಲ ಅಲ್ಲೇ ಆಗಿದ್ದು. ಹಾಗಾಗಿ ನನ್ಗೆ ಮನೆಯಲ್ಲಿ ದೊಡ್ಡವ್ರು ಹೇಳ್ತಿದ್ರು, ನೀನ್ ಎಲ್ಲೂ ಹೋಗ್ಬೇಡ, ನಿನ್ ತಂಗಿಯರ್ ನೋಡ್ಕೊ, ಮನೇಲಿ ಕೂಡ. ಆ ಮನೆಯಲ್ಲಿ ಕೂತಾಗ, ಆಟ ಪಾಠ ಇಲ್ದಾಗ ಮನೇಲಿ ಕೂತಾಗ ನಾನು ನನ್ನ ಬೆಳೆಸ್ಕೊಂಡಿದ್ದಂದ್ರೆ ಚಿತ್ರಕಲೆ. ನಾನೆಲ್ಲ ಪೇಪರಲ್ಲಿ ಏನಾದ್ರೂ ಬಂದಿದ್ದು ನೋಡಿ ಅದನ್ನ ಯಥಾವತ್ತಾಗಿ ಬಿಡಿಸ್ತಿದ್ದೆ. ಅದರಲ್ಲಿ ನಮ್ಮ ಸೋದರ ಮಾಮ ಮನೋಹರ್ ಕಡೋಲ್ಕರ್ ಅಂತ, ಅವರು ಧಾರವಾಡದಲ್ಲಿ ಅರಣ್ಯಾಧಿಕಾರಿ. ಸೊ ಅರಣ್ಯದಲ್ಲಿ ಇದ್ದು ಇದ್ದು ಅವರು ಕೂಡ ತಮ್ಮ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ರು ಚಿತ್ರಕಲೆಯಲ್ಲಿ. ಸೊ ಹಾಗಾಗಿ ಅವರು ನನ್ಗೆ ಹೇಳ್ತಿದ್ರು, ನಿನ್ನ ಹತ್ರ ಪ್ರತಿಭೆ ಇದೆ, ನೀನು ಹುಟ್ಟು ಕಲಾವಿದೆ, ಸೊ ಇದನ್ನೇ ಮುಂದುವರ್ಸು, ನೀನು ಏನಾದ್ರೂ ಚಿತ್ರ ಬಿಡಿಸಿದ್ರೆ ನನ್ಗೆ ತೋರಿಸು, ಅದರಲ್ಲಿ ನಾನು ತಿದ್ದುಪಡಿ ಏನ್ ಮಾಡ್ತೀನಿ ಅಂತ. ಸೊ ನನ್ನ ಸೋದರ ಮಾವ ಇದು ಹೇಳಿದ್ಮೇಲೆ ನನ್ನ ತಂದೆ ತಾಯಿನೂ ಏನಾದ್ರೂ ಮಾಡಿದ್ರೆ ಅಪ್ರಿಶಿಯೇಟ್ ಮಾಡೋರು. ಹಾಗಾಗಿ ನಮ್ಮ ಸೋದರತ್ತೆ ಎಲ್ಲ ಹೇಳ್ತಿದ್ರು, ಯಾರಾದ್ರೂ ಮನೆಗೆ ಬಂದ್ರೆ ನಮ್ಮ ಮಗು ಮಾಡಿದೆ, ಕೈಯಿಂದ ಮಾಡಿದೆ ಅಂತ ಹೇಳ್ತಿದ್ರು. ಕೈಯಿಂದನೆ ಮಾಡ್ತಾರೆ ಬಟ್ ಅವ್ರು ಹಾಗೆ ಹೇಳ್ತಿದ್ರು. ಹಾಗಾಗಿ ನನಗೆ ಅದರಲ್ಲಿ ಉತ್ಸಾಹ ಮೂಡಿ ನನ್ನ ಚಿತ್ರಕಲೆಯನ್ನು ಆಟ ಪಾಠ ಮಾಡಿಂತ ನನಗೆ ಚಿತ್ರಕಲೆ ತುಂಬಾ ಅಂದ್ರೆ ಇಷ್ಟವಾದಂತ ಆಗಿತ್ತು. ಹಾಗಾಗಿ ಕೆಲವೊಂದು ಲೇಖನವನ್ನು ಮುಗಿಸೋದು ನನಗೆ ತುಂಬಾ ಇಷ್ಟ. ಕನ್ನಡ ಕಾದಂಬರಿ ಹಾಗೆ ಹೀಗೆ ಸ್ವಲ್ಪ ದೊಡ್ಡವಳಾದ್ಮೇಲೆ ಹೈಸ್ಕೂಲ್ ಬಂದ್ಮೇಲೆ ನಮ್ಮ ಹೈಸ್ಕೂಲ್ ಅಲ್ಲಿ ಕಾದಂಬರಿ ಎಲ್ಲ ಮನೆಗೆ ಕೊಡ್ತಿದ್ರು 2-3 ದಿವಸ. ಹಾಗಾಗಿ ಕಾರಂತರವರ ಲೇಖನ ಆಮೇಲೆ ಕಾದಂಬರಿ ಇವನ್ನೆಲ್ಲ ಓದ್ತಾ ಓದ್ತಾ ನನ್ನಲ್ಲಿ ನಾನೇ ಬೆಳವಣಿಗೆ ಮಾಡಿಕೊಂಡೆ. ಸೊ ನಮ್ಮ ಮನೆಯಲ್ಲಿ ನಮ್ಮ ತಂದೆ ವಕೀಲರಾಗಿದ್ರು. ಸೊ ಅವರು ನನ್ನ ವೃತ್ತಿನೇ ಇವಳು ಬೆಳೆಸ್ಲಿ ಅಂತ ಅವರು ಅದ್ರ ಕಡೆ ಗಮನ ಕೊಡ್ಲಿಲ್ಲ. ಆದ್ರೆ ನನಗೆ ಇಷ್ಟವಾದದ್ದು ಚಿತ್ರಕಲೆ. ಸೊ ನಾನು ಬೆನ್ನಲ್ಸ್ಮಿ ಸ್ಕೂಲ್ ಆಫ್ ಫೈನ್ ಆರ್ಟ್ ಅಲ್ಲಿ ನನ್ನ ಚಿತ್ರಕಲಾ ಅಂದ್ರೆ 6 ಒಂದು ಡಿಗ್ರಿಯನ್ನು ಮುಗಿಸಿದ್ದೀನಿ. ಮುಗಿಸಿ ಆಮೇಲೆ ನನ್ನ ಮದ್ವೆ ಆದ್ಮೇಲೆ ಅತ್ತೆ ಮನೆಯಲ್ಲಿ ಸ್ವಲ್ಪ ಆತರ ಎಲ್ಲ ನನಗೆ ಆಸ್ಪದ ಸಿಗ್ಲಿಲ್ಲ. ಸೊ ನಮ್ಮ ಅತ್ತೆ ಹೇಳೋರು, ಇದನ್ನೇನ್ ಮಾಡ್ತೀಯ, ಈಗ ಓದು ಮುಗೀತಲ್ಲ, ಹಾಗೆ ಹೀಗೆ ಅಂತ. ಸೊ ನಾನು ಅದನ್ನ ಅಲ್ಲಿ ನನ್ನ ಲೇಖನ ಅಥವಾ ಕವನ ಬರೆಯೋದು ಅಥವಾ ನನ್ನ ಚಿತ್ರಕಲೆಗೆ ಅಲ್ಲೇ ವಿರಾಮ ಕೊಡ್ಬೇಕಾಯ್ತು. ಸೊ ಮನೆಯಲ್ಲಿ

0: ನಮ್ಮ ತಂದೆ ತಾಯಿ ಹೇಳ್ತಿದ್ರು, ಅವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳು, ಈಗಿನಂತ ಇರಲಿಲ್ಲ ಅವಾಗ. ಸೊ ಆವಾಗ ನಾನು ಅದನ್ನು ಸ್ವಲ್ಪ ಸ್ಥಗಿತ ಮಾಡಬೇಕಾಯ್ತು. ಆದರೂ ಕೂಡ ನಾನು ಕ್ಲಾಸಸ್ ಎಲ್ಲ ತಗೋತಿದ್ದೆ, ಎಂಬಾಸ್ ಪೇಂಟಿಂಗ್, ಕ್ಯಾನ್ವಸ್ ಪೇಂಟಿಂಗ್, ಆಮೇಲೆ ಕೆಲವೊಂದು ಕ್ರಾಫ್ಟ್ಸ್ ಎಲ್ಲ, ಬಟ್ಟೆ ಮೇಲೆ ಚಿತ್ರಕಲೆ ಬಿಡಿಸೋದು, ಪೇಂಟಿಂಗ್ ಮಾಡೋದು, ಅವಾಗೆಲ್ಲ ತುಂಬ ಇತ್ತು ಎಂಬಾಸ್ ಪೇಂಟಿಂಗ್ ಎಲ್ಲ. ಸೊ ಅವಾಗೆಲ್ಲ ನಾನು ಕ್ಲಾಸಸ್ ತಗೋತಿದ್ದೆ, ಮದುವೆ ಆದಮೇಲೆ ಬಿಟ್ಬಿಟ್ಟೆ. ಸೊ ಕೆಲವು ವರ್ಷಗಳ ನಂತರ ನನ್ನ ಒಂದು ಪತಿಯ ದೇಹಾಂತವಾಯಿತು. ದೇಹಾಂತವಾದ್ಮೇಲೆ ನಾನು ನನ್ನ ಮಕ್ಕಳ ವಿದ್ಯಾಭ್ಯಾಸ ಅದ್ರ ಕಡೆ ಲಕ್ಷ್ಯ ಕೊಡಲಿಕ್ಕೆ ನಾನು ಇದೆಲ್ಲ ಬಿಡಬೇಕಾಯ್ತು. ಆಮೇಲೆ ನಾನು ಡ್ರಾಯಿಂಗ್ ಟೀಚರ್ ಅಂತೇಳಿ ಮೊದಲು ಗೋಮಟೇಶ್ ವಿದ್ಯಾಪೀಠದಲ್ಲಿ ನನ್ನ ವೃತ್ತಿಯನ್ನು ಪ್ರಾರಂಭಿಸಿದೆ. ಹಾಗೆ ಅಲ್ಲಿ 10 ವರ್ಷ ನನ್ನ ಚಿತ್ರಕಲಾ ಶಿಕ್ಷಕಿ ಅಂತೇಳಿ ನಾನು ನನ್ನ ಕಾರ್ಯ ಸೇವೆಯನ್ನು ಮಾಡಿ ನಾನು ಮುಂದೆ KLS ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲಲ್ಲಿ ನಾನು ಚಿತ್ರಕಲಾ ಶಿಕ್ಷಕಿಯಾಗಿ ನನ್ನ ವೃತ್ತಿಯನ್ನು ಮುಂದುವರಿಸಿದೆ.
1: ಮೇಡಮ್, ತಾವು ತಮ್ಮ ಸಮಯವನ್ನ ಕಳೆಯುವುದಕ್ಕಾಗಿ ಈ ಒಂದು ಚಿತ್ರಕಲೆಯನ್ನ ಮೈಗೂಡಿಸ್ಕೊಂಡ್ರಿ ಅಂತ ಹೇಳಿದ್ರಿ, ಹಾಗೇನೆ ತಮ್ಮ ಸೋದರ ಮಾವನ ಒಂದು ಪ್ರೋತ್ಸಾಹದಿಂದ ಇದು ಮುಂದುವರಿತು ಅಂತ ಹೇಳಿದ್ರಿ. ಅಧಿಕೃತವಾಗಿ ಒಬ್ಬ ಗುರುಗಳು ಅಂತ ಇರ್ತಾರಲ್ವಾ, ಯಾವ ಗುರುಗಳಿಂದ ತಾವು ಕಲಿತ್ರಿ ಮೇಡಮ್?
0: ನಾನು ನನ್ನ ಕಾಲೇಜ್ ಮೊದಲ ದಿನ ಪ್ರಾರಂಭವಾದಾಗ ನನಗೆ DV ಕುಲಕರ್ಣಿ ಅಂತ ಒಬ್ರು ನನ್ನ ಗುರುಗಳಿದ್ರು. ಅವರು ನನಗೆ ತುಂಬಾ ಪ್ರೋತ್ಸಾಹ ಮಾಡಿದ್ರು, ನಿನ್ನ ಚಿತ್ರಕಲೆ ತುಂಬಾ ಚೆನ್ನಾಗಿದೆ, ನೀನು ಮುಂದುವರಿಸುವಂತ ಕೆಲವೊಂದು ತಪ್ಪು ತಿದ್ದುಗಳೆಲ್ಲ ನನಗೆ ತಿದ್ದಿದ್ರು. ಅವರಿಂದ ನಾನು ತುಂಬಾ ಮಾರ್ಗದರ್ಶನವನ್ನು ಪಡೆದೆ.
1: ಮೇಡಮ್, ಈಗ ಈ ಬಣ್ಣಗಳ ಬಗ್ಗೆ, ಕುಂಚದ ಬಗ್ಗೆ ಒಲವು ಬಾಲ್ಯದಲ್ಲಿ ಇತ್ತು ಅಂತ ಹೇಳಿದ್ರಿ, ಮುಂದೊಂದು ದಿನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಬ್ಬ ಚಿತ್ರಗಾರ್ತಿ ಆಗ್ತೀನಿ ಅಂತ ಏನಾದ್ರೂ ಕನಸಿತ್ತ? ಹೇಗೆ?
0: ನನಗೆ ಹಾಗೆಲ್ಲ ಕನಸು ಇರಲಿಲ್ಲ, ಆದ್ರೆ ನನ್ಗನ್ಸಿತ್ತು ನಾನು ಚಿತ್ರ ಬಿಡಿಸೋ ಚಿತ್ರಗಳು ಎಲ್ಲರಿಗೂ ಇಷ್ಟವಾಗ್ತದೆ. ಒಂದಿನ ಅಂದ್ರೆ ನನಗೆ ದೊಡ್ಡ ಕ್ಯಾನ್ವಾಸ್ ತಗೊಂಡು ಪೇಂಟಿಂಗ್ ಮಾಡೋದು ತುಂಬಾ ಇಷ್ಟ, ಚಿತ್ರಕಲೆಯಲ್ಲಿ ಅದೊಂದು ತುಂಬಾ ಇಷ್ಟ ಕ್ಯಾನ್ವಾಸ್ಗಳ ಮೇಲೆ. ಆವಾಗ ಚಿಕ್ಕಂದಿನಿಂದಲೇ ನಾನು ಕ್ಯಾನ್ವಾಸ್ ತಗೊಂಡು ನನ್ನ ನಾನೇ ಬೆಳೆಸ್ಕೊಂಡೆ. ನನ್ನ ಒಂದು 3ನೇ ಕ್ಲಾಸಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜವರ ಒಂದು ಪೋರ್ಟ್ರೇಟ್ ಮಾಡಿದ್ದೆ, ಅದರ ಮೇಲೆ ಒಂದು ಬುಕ್ ಮೇಲೆ ಮಾಡಿದ್ದೆ. ಅದಕ್ಕೆ ನನಗೆ ಬಹುಮಾನ ಸಿಕ್ತು. ಅದು ಅನಿಸಿರ್ಲಿಲ್ಲ ನನಗೆ ಬಹುಮಾನ ಸಿಗುತ್ತೆ ಅಂತ ಅನಿಸಿರ್ಲಿಲ್ಲ, ಬಟ್ ಅದು ಚಿತ್ರಕಲೆನೆ ಹೀಗೆ ಇತ್ತು, ನನ್ನ ಕಣ್ಮುಂದೆ ಇನ್ನೂ ಇದೆ ಅದು. ಎಲ್ಲ ನನ್ನ ಪೇಂಟಿಂಗ್ಸ್ ಮರೆತರು ಕೂಡ ಅದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಾನು ಈ ತರ ಬೆಳೆಸ್ಕೊಂಡೆ. ಆದ್ರೆ ಕೆಲವೊಂದು ನನ್ನ ಕುಟುಂಬದ ಒಂದು ಇದು ಅಂದ್ರೆ ಭಾವನೆ ನೋಡಿದ್ರೆ, ನಮ್ಮ ಅತ್ತೆ ಎಲ್ಲ ನನಗೆ ಜಾಬ್ ಮಾಡಲಿಕ್ಕೆ, ನೌಕರಿ ಮಾಡಲಿಕ್ಕೆ ಆಸ್ಪದ ಕೊಡಲಿಲ್ಲ. ಆದರೆ ನಾನು ಯಾವತ್ತು ನನ್ನ ಪತಿಯವರ ದೇಹಾಂತವಾಯಿತು. ನಮ್ಮ ಭಾರತದಲ್ಲಿ ಒಂದಿದೆ ಏನಂದ್ರೆ, ನಮಗೆ ನಮ್ಮ ಎಲ್ಲರೂ ಇದ್ದಾಗ ಕೂಡಿ ಒಟ್ಟೊಟ್ಟಿಗೆ ಕೂಡಿ ಇರಬಹುದು, ಆದರೆ ಇದೊಂದು ಸಂಗತಿ ನಡೆದಾಗ ಅವರೆಲ್ಲ ನಮ್ಮ ಮೇಲೆ ಜವಾಬ್ದಾರಿ ಇವಳದು ಮಕ್ಕಳದು ಅಂತ ತಿಳ್ಕೊಳ್ತಾರೆ. ಹಾಗಾಗಿ ನಾನು ನನ್ನ ನೌಕರಿಯನ್ನು ಪ್ರಾರಂಭಿಸಿದೆ.
1: ಈಗ ಮೇಡಮ್, ಈ ಚಿತ್ರಕಲೆಯಲ್ಲಿ ಸಾಕಷ್ಟು ಬಗೆಗಳಿರುತ್ತೆ ಅಂತ ಹೇಳ್ತಾರೆ, ತಾವು ಯಾವ ಒಂದು ಬಗೆಯನ್ನ ಯಾವ ವಿಧದಲ್ಲಿ ಮಾಡ್ತೀರಾ ಅಂತ?
0: ಮೊದಲದಾಗಿ ಕ್ರಯಾನ್ಸ್ ಅಂತ ಚಿಕ್ಕ ಮಕ್ಕಳು ಬಳಸ್ತಾರೆ ಅವು, ಆಮೇಲೆ ವರ್ಣಕಲೆ, ಆಮೇಲೆ ಇದು ಪೆನ್ನಿಂದ ಚಿತ್ರಕಲೆ ಮಾಡೋದು, ಆಮೇಲೆ ಇಂಕ್ನಿಂದ ಕಲೆ ಮಾಡೋದು, ಆಮೇಲೆ ನಮ್ಮದು ನಮ್ಮ ಅಂದರೆ ಬೆರಳಿನಿಂದ ಕಲೆ ಮಾಡೋದು, ಥಂಬ್ ಪೇಂಟಿಂಗ್ ಅಂತ, ಆಮೇಲೆ ಪಾಮ್ ಪೇಂಟಿಂಗ್ ಅಂತ. ಪಾಮ್ ಪೇಂಟಿಂಗ್ ಅಂದ್ರೆ ನಾವು ನಮ್ಮ ಈ
1: ಬಣ್ಣಗಳಲ್ಲಿ
0: ಅದನ್ನ ಒತ್ತೋದು, ಹಾಗಾಗಿ ಅವೆಲ್ಲ. ಆಮೇಲೆ ಕ್ರೇಯಾನ್ಸ್ ಕಲರ್, ಆಮೇಲೆ ಅಕ್ರೆಲಿಕ್ ಕಲರ್ಸ್ ಬರ್ತವೆ, ಅವು ವಾಟರ್ ಬೇಸ್ ಇರ್ತವೆ. ಆಮೇಲೆ ಆಯಿಲ್ ಪೇಂಟ್, ಸ್ಟೂಡೆಂಟ್ ಆಯಿಲ್ ಪೇಂಟ್ ಅಂತ ಅದು ಬರ್ತದೆ, ಅದು ಇವೆಲ್ಲ ಕ್ಯಾನ್ವರ್ಸ್ ಅಲ್ಲಿ ಮಾಡ್ತಾರೆ ಕ್ಯಾನ್ವರ್ಸ್. ಆಮೇಲೆ ಪಾಟ್ ಪೇಂಟಿಂಗ್, ಆಮೇಲೆ ಸ್ಟೋನ್ ಪೇಂಟಿಂಗ್, ಸ್ಟೋನ್ ಅಲ್ಲಿ ಮಾಡೋದು, ಮರಳಲ್ಲಿ ಮಾಡೋದು, ಆಮೇಲೆ ನೀರಲ್ಲಿ ಮಾಡೋದು, ಜಲ ಅಂದ್ರೆ ಜಲ ಪೇಂಟಿಂಗ್ ಅಂತೇಳಿ ಅದರಲ್ಲಿ ಬರ್ತದೆ, ಅದರಲ್ಲಿ ಮಾಡಬಹುದು. ಇಂತಹ ಅಂದ್ರೆ ಇವಾಗ ನಾವು ಮೊದಲು ಮಾಡ್ತಾ ಇರುವಾಗ ಅಷ್ಟೆಲ್ಲ ಅಕ್ರೆಲಿಕ್ ಕಲರ್ಸ್ ಎಲ್ಲ ಇರಲಿಲ್ಲ, ಹಾಗಾಗಿ ವರ್ಣಕಲೆ ಮತ್ತು ಆಯಿಲ್ ಪೇಂಟಿಂಗ್ ಮಾಡ್ತಿದ್ವಿ. ಇವಾಗ ಸುಮಾರಾಗಿ ಬಣ್ಣಗಳು ನಮ್ಗೆ ಸಿಗ್ತಾ ಇರ್ತದೆ, ಹಾಗಾಗಿ ನಾವು ಮಾಡಬಹುದು.
1: ಅಂದ್ರೆ ಮಕ್ಕಳಿಗೆ ಯಾವ ಬಣ್ಣಗಳಿಷ್ಟ, ಯಾವ ಕಲೆ ಇಷ್ಟ, ಅದನ್ನ ತಾವು ಮೈಗೊಡಿಸ್ಕೊಂಡಿದ್ದೀರಾ ಅಂತ ಆಯ್ತು. ಮಕ್ಕಳೊಂದಿಗಿನ ತಮ್ಮ ಒಡನಾಟ?
0: ಮಕ್ಕಳೊಂದಿಗೆ ನನಗೆ ಮೊದಲಿಂದನೂ ಟೀಚಿಂಗ್ ಅಂದ್ರೆ ಕಲಿಸುವಿಕೆ ತುಂಬಾ ಇಷ್ಟ. ಸಣ್ಣ ಮಕ್ಕಳಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಾನು ನನ್ನ ಹಾಬಿ ಕ್ಲಾಸಸ್ ತಗೊಳ್ಳಿಕ್ಕೆ ಅದಕ್ಕೆ ಶುರು ಮಾಡಿದ್ದೆ. ದೊಡ್ಡವರಿಗಿಂತಲೂ ನನಗೆ ಚಿಕ್ಕ ಮಕ್ಕಳು ತುಂಬಾ ಇಷ್ಟ, ಅವ್ರು ಏನೇ ಮಾಡಿದ್ರು ಅದರಲ್ಲಿ ಒಂದು ಕಲಾಕೃತಿ ಹೊಮ್ಮತ್ತೆ. ಸೊ ಅವರಿಗೆ ಕ್ರೇಯಾನ್ಸ್ ಅಲ್ಲಿ ಕಲಿಸ್ತೀನಿ. ಸ್ವಲ್ಪ ಮಕ್ಕಳು ದೊಡ್ಡವರಾದ್ಮೇಲೆ ಜಲವರ್ಣ, ನೀರಿನ ಅಂದ್ರೆ ವಾಟರ್ ಕಲರ್ಸ್, ಆಮೇಲೆ ದೊಡ್ಡವರಾದ್ಮೇಲೆ ಕ್ಯಾನ್ವಾಸ್. ಹೀಗಾಗಿ ಅವರ ಬೆಳವಣಿಗೆ ಪ್ರಕಾರ ಅಥವಾ ಅವರ ವಯಸ್ಸನುಗುಣವಾಗಿ ನಾನು ಅವರಿಗೆ ಕಲಿಸ್ಕೊಡ್ತೀನಿ. ನನಗೆ ತುಂಬಾ ಇಷ್ಟ, ಮಕ್ಕಳಿಗೆ ಕಲಿಸೋದಂದ್ರೆ ತುಂಬಾ ಇಷ್ಟ. ಹಾಗಾಗಿ ನನ್ನ ಸುಮಾರು ವೇಳೆಯನ್ನು ನಾನು ಸ್ಕೂಲಲ್ಲಿ ಮಕ್ಕಳ ಜೊತೆಗೆ ಕಳೆಯುತ್ತೇನೆ. ಹಾಗಾಗಿ ಆಮೇಲೆ ಶನಿವಾರ ಮತ್ತು ರವಿವಾರ ನಾನು ಮನೆಯಲ್ಲಿ ಕ್ಲಾಸಸ್ ತಗೋತೀನಿ, ಹಾಬಿ ಕ್ಲಾಸಸ್. ಯಾಕೆಂದ್ರೆ ಆ ಮಕ್ಕಳ ಜೊತೆ ನಾವು ಇದ್ರೆ ತುಂಬಾ ಇಷ್ಟ ಆಗತ್ತೆ, ಆಮೇಲೆ ಅವರಿಂದಲೂ ನಾವು ಕೆಲವೊಂದು ಕಲೀಲಿಕ್ಕೆ ಸಿಗ್ತದೆ.
1: ಖಂಡಿತ ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ಮನೋಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಉದಯೋನ್ಮುಖ ಪ್ರತಿಭೆಯಾದಂತಹ ಚಂದ್ರಕಲಾ ವಿಜಯ್ ಕರ್ಗಾವ್ಕರ್ ಅವರು. ಮೇಡಮ್, ಈಗ ಚಿತ್ರಕಲೆ ತಮಗೆ ಒಂದು ಕಲೆ, ಇದನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ಹವ್ಯಾಸಗಳಿವೆ ಅಂತ?
0: ನನಗೆ ಮೊದಲಿನಿಂದ ಬರವಣಿಗೆ ತುಂಬಾ ಇಷ್ಟ, ಬರೆಯೋದಂದ್ರೆ ತುಂಬಾ ಇಷ್ಟ. ಯಾರಾದ್ರೂ ಬಗ್ಗೆ ಬರೆಯೋದು. ಆಮೇಲೆ ನಾನು ಭಾಷಣ ಕೊಡ್ತಿದ್ದೆ ಮೊದಲು ಸಣ್ಣಂದಿರುವಾಗ, ಚಿಕ್ಕಂದಿರುವಾಗ ನನ್ನ ತಂದೆ ನನಗೆ ಭಾಷಣವನ್ನು ಬರೆದು ಕೊಡ್ತಿದ್ರು. ಅದನ್ನ ಭಾಷಣ ಮಾಡಿ ತುಂಬಾ ಬಹುಮಾನವನ್ನು ಗಳಿಸಿದ್ದೀನಿ. ಸೊ ಹಾಗಾಗಿ ನನಗೆ ಆಮೇಲೆ ನಮ್ಮ ತಂದೆ ಮೊದಲು ಬರೆದು ಕೊಡ್ತಿದ್ರು, ಆಮೇಲೆ ನಾನೇ ಯಾಕೆ ಬರೀಬಾರ್ದು ಅಂತ ನಾನು ಬರೀಲಿಕ್ಕೆ ಶುರು ಮಾಡಿದೆ. ಆವಾಗ ಬರಿಬೇಕಾದ್ರೆ ನಾವು ಹಾಗೆ ಬರೀಲಿಕ್ಕೆ ಆಗಲ್ಲ, ಕೆಲವೊಂದು ಬುಕ್ಸ್ ಎಲ್ಲ ಓದ್ಬೇಕು. ಆಮೇಲೆ ಅದನ್ನ ಭಾಷೆ, ಅದರಲ್ಲಿರುವ ಕೆಲವೊಂದು ಶಬ್ದಗಳು, ಹೊಸ ಹೊಸ ಶಬ್ದಗಳು, ಅದನ್ನ ಕಂಪೋಸ್ ಮಾಡ್ಲಿಕ್ಕೆ, ಸಂಯೋಜನೆ ಮಾಡಿ ಅದನ್ನ ಬರೀಲಿಕ್ಕೆ ನಾನು ಅವಾಗ ಬೆಳೆಸ್ಕೊಂಡೆ, ಬರವಣಿಗೆ ಬೆಳೆಸ್ಕೊಂಡೆ. ಹಾಗೆ ಬೆಳೀತಾ ಬೆಳೀತಾ ನಾನು ನನ್ನ 7ನೇ ಕ್ಲಾಸ್ 8ನೇ ಕ್ಲಾಸ್ ಅಲ್ಲಿ ಕವನ ಬರೀಲಿಕ್ಕೆ ಶುರು ಮಾಡಿದೆ. ಆ ಕವನ ಎಲ್ಲರಿಗೂ ಇಷ್ಟ ಆಯ್ತು, ಗೊತ್ತಿಲ್ಲ ನನಗೆ ಇವತ್ತು ಅನ್ಸುತ್ತೆ ನಾನು ಹೇಗೆ ಬರೀತಿದ್ದೆ ಅಂತ. ಆದ್ರೆ ಅವಾಗ ಬರೀತಿದ್ದೆ, ಆದ್ರೆ ನನಗೆ ಈಗ ಇವತ್ತು ಅಷ್ಟೊಂದು ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಅವಾಗೆಲ್ಲ ನಾವು ಸ್ಕೂಲಿಗೆ ಹೋಗ್ತಿದ್ವಿ, ಮನೆಯಲ್ಲಿ ಓದ್ಲಿಕ್ಕೆಲ್ಲ ಟೈಮ್ ಸಿಕ್ತಿತ್ತು. ಹಾಗಾಗಿ ನಾನು ಅವಾಗ ಬೆಳೆಸ್ಕೊಂಡೆ. ಕೆಲವೊಂದು ಕವನಗಳು ನನ್ನ ಕವನ ಸಂಕಲನದಲ್ಲಿ ಬಿಡುಗಡೆ ಆಗಿದೆ. ಧಾರವಾಡ, ಹುಬ್ಳಿ, ಆಮೇಲೆ ಬಾಗಲಕೋಟೆ, ಬೆಂಗಳೂರು, ಹೀಗೆಲ್ಲ ಕವನ ಸಂಕಲನಗಳು ಬಿಡುಗಡೆ ಆಗ್ತಿತ್ತು. ಹಾಗಾಗಿ ನನಗೆ ಅವರಿಂದ ಅವಾಗೆಲ್ಲ ಈ ತರ ಫೋನ್ ಮೆಸೇಜ್ ಎಲ್ಲ ಇರಲಿಲ್ಲ, ಪತ್ರಗಳ ಮುಖಾಂತರವಾಗಿ ನನಗೆ ಗೊತ್ತಾಗ್ತಿತ್ತು. ಅಲ್ಲಿ ಕಳಿಸಿದ್ದೆ ಕೆಲವೊಂದು ಕರುನಾಡ ಸಿರಿಮುಡಿ ಅಂತಹ ಒಂದು ಕವನ ಸಂಕಲನದಲ್ಲಿ, ಧಾರವಾಡ ಸಿರಿ ಪ್ರಕಾಶ್ನವರ ಕವನ ಸಂಕಲನದಲ್ಲಿ ನನಗೆ ಭಿಕ್ಷುಕ ಅನ್ನುವಂತಹ ಒಂದು ಕವನಕ್ಕೆ ಬಹುಮಾನ ಸಿಕ್ಕಿತ್ತು.
1: ನಮಗಾಗಿ ಆ ಒಂದು ಕವನವನ್ನ ವಾಚನ ಮಾಡಬಹುದಾ?
0: ಆಯ್ತು. ಭಿಕ್ಷುಕ, ನೆಲೆ ಇಲ್ಲದ ನಾಡಿನಲ್ಲಿ ನೆಲೆಗಾಗಿ ಹುಡುಕಾಡಲು ಬೀದಿ ಎಂಬ ಕೊಂಪೆಯಲ್ಲಿ ಸಿಕ್ಕು ತೊಳೆದಾಡಿದೆ ದಾರಿದ್ರ್ಯದಲ್ಲಿ. ತುತ್ತು ಅನ್ನಕ್ಕೆ ಬೊಗಸು ನೀರಿಗೆ ಕ್ಷಣ ಕ್ಷಣಕ್ಕೂ ಕೈ ಚಾಚಿದೆ, ತುಂಡು ಬೊಟ್ಟೆಗಾಗಿ ಹವನಿಸಿದೆ, ಬಿಸಿಲಲ್ಲಿ ಒಣಗಿದೆ ಮಳೆಯಲ್ಲಿ ದೇವವಾದಿ, ಗುಡುಗು ಮಿಂಚಿನ ಅಂಧರಾತ್ರಿಯನ್ನು ಕಳೆದೆ ನೋವಿನಲ್ಲಿ, ಕಂಠ ಹರಿದು ಹಾಡಿದೆ ಕೋಲು ಊರಿ ನಡೆದೆ, ಕೈ ಬೀಸಿ ಭಿಕ್ಷಾ ಪಾತ್ರೆ ಹಿಡಿದೆ ಪಾತ್ರೆಯಲ್ಲಿ ಅನ್ನ ಬೀಳಲಾರದೆ ಬರಿಯ ಪಾತ್ರೆಯನ್ನು ಆಸೆಯಿಂದ ನೋಡುತ್ತಲಿದ್ದೆ, ಹೊಟ್ಟೆ ಬೆಂಕಿಗಾಗಿ ಜನಿಸಿದ ತಪ್ಪಿಗಾಗಿ ಬದುಕಿದೆ ಒಪ್ಪಿಗಾಗಿ ಹೋರಾಡಿದೆ ಬದುಕಿಗಾಗಿ, ಕ್ಷಣ ಉರುಳಿ ಯುಗಗಳು ಬಂದರೂ ಲಕ್ಷ್ಯವಿಲ್ಲದ ನನ್ನ ಬದುಕಿಗೆ ಧಿಕ್ಕಾರ ಧಿಕ್ಕಾರ.
1: ಎಲ್ಲರ ಬದುಕು ಒಂಥರ ಹೋರಾಟನೆ ಮೇಡಮ್, ಎಲ್ಲರೂ ಒಂಥರ ಭಿಕ್ಷುಕರೇ ಆ ದೇವರ ಮುಂದೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ?
0: ಅದು ನಿಜ ಅನ್ಸುತ್ತೆ. ನಾನು ಇವನ ಈ ಕವನ ಬರಿಬೇಕಾದ್ರೆ ನಾನು 8ನೇ ತರಗತಿ ಅಥವಾ 9ನೇ ತರಗತಿಯಲ್ಲಿ ಇರಬೇಕು. ಆದ್ರೆ ನನಗೆ ಭಿಕ್ಷುಕ ಒಂದೇ ಭಾವನೆಯನ್ನು ತಗೊಂಡು ಬರೆದಿದ್ದೀನಿ ಇದು. ಆದ್ರೆ ಇವಾಗ ಅನಿಸ್ತಾ ಇದೆ ಎಲ್ಲರೂ ಭಿಕ್ಷುಕರೇ ಅಂತ. ಅವಾಗ ತಂದೆ ತಾಯಿ ಇರ್ತಾರೆ, ಎಲ್ಲ ನಮ್ಗೆ ಏನ್ ಬೇಕಾದ್ರು ಆರಾಮಾಗಿ ಸಿಗುತ್ತೆ. ಆದ್ರೆ ಇವಾಗ ಅನಿಸ್ತಾ ಇದೆ ನಿಜವಾಗ್ಲೂ ಈ ಒಂದು ಕವನ ಮತ್ತೆ ನಾನು ಹುಡುಕಾಡಿ ತೆಗೆದು ನಿಮ್ ಮುಂದೆ ಇದನ್ನ ಓದಿದೆ, ಅವಾಗ ಅನಿಸ್ತಾ ಇದೆ ನಿಜವಾಗ್ಲೂ ಎಲ್ಲರೂ ಭಿಕ್ಷುಕರೇ.
1: ನಿಜ ಮೇಡಮ್, ಅಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಪ್ರತಿಭೆ, ಇಷ್ಟೊಂದು ಪ್ರತಿಭೆ ಅಂದ್ರೆ ಖಂಡಿತ ಮೆಚ್ಚಲೇಬೇಕು. ಮೇಡಮ್, ಈ ಒಂದು ಬರವಣಿಗೆ ಗೀಳು ಯಾವಾಗಿನಿಂದ ಪ್ರಾರಂಭ ಆಯ್ತು ತಮ್ಗೆ?
0: ನನ್ಗೆ ಹೆಚ್ಚು ಕಮ್ಮಿ 6ನೇ ತರಗತಿಯಿಂದ ಆಗಿರ್ಬೇಕು. ಯಾಕಂದ್ರೆ 6ನೇ ತರಗತಿಯಲ್ಲಿ ಅವಾಗ ದೊಡ್ಡವರು ಕೂಡ ಅವಾಗೆಲ್ಲ ವೇಳೆಯನ್ನು ಇಂಥದ್ರಲ್ಲೇ ಕರೀತಿದ್ರು, ಮಕ್ಕಳ ಒಂದು ಆಟ ಪಾಠ ಅವ್ರು ಏನ್ ಬರೀತಾರೆ ಅಂತದ್ರಲ್ಲೇ ಕಳೀತಿದ್ರು. ಈಗಿನ ಜನರೇಷನ್ ನೋಡಿದ್ರೆ ನನ್ಗೆ ಹಂಗ ಅನ್ಸಲ್ಲ. ಅವರು ಇವಾಗ ಮೊಬೈಲು ಟಿವಿ ಎಲ್ಲ ಗೀಳ ಹಚ್ಕೊಂಡು ಅವ್ರಿಗೆ ಅದಕ್ಕೆ ಎಲ್ಲ ಟೈಮೇ ಇಲ್ಲ, ಸಮಯ ಇಲ್ಲ. ಸೊ ಅವಾಗ ನಮ್ಮ ಮನೆಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಬರ್ತಿದ್ರು. ಹಾಗಾಗಿ ಹಬ್ಬದ ಹರಿದಿನಗಳಲ್ಲಿ ನಾವು ಏನೇ ಬರೆದ್ರು ಅದ್ ನೋಡಿ ಸಂತೋಷ ಪಡೋರು. ಹಾಗಾಗಿ ನನ್ನ ಈ ಬೆಳವಣಿಗೆಗೆ ನಮ್ಮ ಅಂದ್ರೆ ಕುಟುಂಬದವರು, ನಮ್ಮ ಸಂಬಂಧಿಕರು, ನಮ್ಮ ಬಳಗದವರು ಕಾರಣ ಅಂತ ನಾನು ಹೇಳ್ಬೇಕು. ಅವಾಗ ಚುಟುಕು ಕವನ ಬರೀತಿದ್ದೆ, ಏನೇನೋ ಚುಟುಕು ಕವನ ಬರೀತಿದ್ದೆ, ಅದನ್ನೇ ಓದಿ ಅವ್ರಿಗೆ ಹೇಳ್ತಿದ್ದೆ. ಅವರು ನನಗೆ ಎಷ್ಟು ಚೆನ್ನಾಗಿ ಬರೀತಾರೆ, ಎಷ್ಟು ಚೆನ್ನಾಗಿ ಬರೀತಾಳೆ ಅಂತ ಹೇಳ್ತಿದ್ರು. ಆಮೇಲೆ ನಾನು ಶುರು ಮಾಡಿದ್ದು ಒಂದು 7ನೇ 8ನೇ ಕ್ಲಾಸಲ್ಲಿ ಈ ತರ ಕವನಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ದೆ.
1: ಮೇಡಮ್, ತಾವ್ ಹೇಳಿದ್ರಿ 6ನೇ ತರಗತಿಯಿಂದ ಈ ಒಂದು ಕವನಗಳನ್ನ ಬರೆಯೋದಕ್ಕೆ ಬರವಣಿಗೆಯನ್ನ ಶುರು ಮಾಡಿದ್ರಿ ಅಂತ, ಮಧ್ಯದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳಿಂದ ನಿಲ್ಸಿದ್ರಿ ಅಂತ ಹೇಳಿದ್ರಿ. ಇವಾಗ ಹೇಗೆ, ಇವಾಗ ಬರವಣಿಗೆಯನ್ನ ಮುಂದುವರಿಸಿದ್ದೀರೋ ಅಥವಾ ಹೇಗೆ ಅಂತ?
0: ಬರೀತೀನಿ ಮೇಡಮ್, ನನ್ನ ಕವನ ಅಂದ್ರೆ ಕೆಲವೊಂದು ಕವನಗಳು ಈಗೂ ಕೂಡ ಬರೀತೀನಿ. ಆದ್ರೆ ನಂದ ಈ ಅಂದ್ರೆ ಚಿತ್ರಕಲಾ ಶಿಕ್ಷಕಿ ಆಗಿದ್ರಿಂದ ಕೆಲವೊಂದು ಇದರಲ್ಲಿ ಅಷ್ಟಾಗಿ
1: ಸಮಯ ಸಿಗಲ್ಲ,
0: ಅದನ್ನು ಬರೀತೀನಿ. ಆಮೇಲೆ ನಾನು ನಾಟಕಗಳನ್ನ ಬರೆದಿದ್ದೀನಿ. ನನ್ನ ನಾಟಕ ಪನ್ನದಾಸಿ ಅಂತ, ಪನ್ನದಾಸಿ ಒಂದು ಇತಿಹಾಸದಲ್ಲಿ ಒಂದು ಕತೆ ಇದೆ ಅಥವಾ ಈ ಒಂದು ಘಟನೆ ಇದೆ ಗೊತ್ತಿಲ್ಲ, ಅದನ್ನ ನಾನು ತಗೊಂಡು ನಮ್ಮ ಸ್ಕೂಲಲ್ಲಿ ಶಾಲೆಯಲ್ಲಿ ನಾನು KLS ಅಲ್ಲಿ ಹೋದಾಗ ನಾನು ಮತ್ತೆ ನಮ್ಮ ಶಾಲೆಯಲ್ಲಿ ಕನ್ನಡ ಟೀಚರ್ ಅವರು ಕೂಡ ನಾವು ಸ್ಕ್ರಿಪ್ಟ್ ಅನ್ನ ಬರೆದು ಅದನ್ನು ನಾಟಕ ಸ್ಟೇಟ್ ಲೆವೆಲ್ಗೆ ಶಿವಮೊಗ್ಗಕ್ಕೆ ಹೋಗಿತ್ತು.
2: ಆವಾಗ. ಆಮೇಲೆ ಅದರಲ್ಲಿ ಕೂಡ ನಾನು ಹೈಸ್ಕೂಲ್ಗೆ KLS ಹೈಸ್ಕೂಲ್ಗೆ ಸೇರಿದ ಮೇಲೆ ಸುಳ್ಯ ಮಂಗಳೂರು ಕಡೆಯಿಂದ ಒಬ್ರು ನಮ್ಮ ಪ್ರಿನ್ಸಿಪಲ್ ಅವಾಗ ಇದ್ರು, ಅವರು ಸ್ವಾತಿ ಆಚಾರ್ ಮೇಡಮ್ ಅಂತ. ಅವರು ಇಷ್ಟು ಕಲಾವಂತರಂದ್ರೆ ಅವರು ನಾಟಕ ಏಕವಿನಯ ಪಾತ್ರ ಎಲ್ಲ ಮಾಡ್ತಿದ್ರು. ಹಾಗಾಗಿ ಅವ್ರನ್ನೆಲ್ಲ ನೋಡಿ ನನಗೆ ಅವಾಗ ಬರೀಬೇಕು. ಅವರೇ ನಮಗೆ ಹೇಳಿದ್ದು, ನೀವು ಸ್ಕ್ರಿಪ್ಟ್ ಬರೀರಿ, ಪನ್ನದಾಸಿ ಅಂತ ಬರವಣಿಗೆ ಬರೀರಿ, ಒಂದು ನಾಟಕವನ್ನು ಕೊಡಿಸಿ ಅಂತ. ಅವರು ನಮಗೆ ತುಂಬಾ ಇದರಲ್ಲಿ ಅಂದ್ರೆ ಚಿತ್ರಕಲೆಯಲ್ಲೂ ಕೂಡ ಹೊಸ ಹೊಸ ವಾರ್ಲಿ ಪೇಂಟಿಂಗ್ ಆ ಕಲೆಗೆ ಈ ಕಲೆ ಅಂತ ಹೇಳಿ ಅವರು ಆ ಕಡೆಯಿಂದ ಎಲ್ಲ ನನ್ಗೆ ಹೇಳ್ತಿದ್ರು, ಈ ತರ ಮಾಡು ಆ ತರ ಮಾಡು. ಸೊ ಅವರು ನನಗೆ ನನಗನ್ಸೋ ಮಟ್ಟಿಗೆ ನನ್ನ ಕಲೆ ಇದ್ರೂ ಕೂಡ ಅವ್ರು ಹೊರಹೊಮ್ಮಿಸಿದ್ದು ಅವರೇ ಅಂತ ನಾನು ಅವ್ರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ.
0: ನನ್ನ ಇತ್ತೀಚಿನ ಒಂದು ಕವನ, ಚಂಚಲತೆಯ ಹೇಯ ದರಿದ್ರ ಸಮಾಜವೇ, ನ್ಯಾಯ ನೀತಿಗೆ ಕರುಣೆ ಇಲ್ಲದೆ ಬಡವರ ಗೋವಿಗೆ ಲಾವಾರಸವು ಚಿಮ್ಮುಕಿಸುವೆ, ಮಂದ ಬುದ್ಧಿಗೆ ಮಂಕ ಪಡೆದು ದಾರಿದ್ರ್ಯವ ಮತ್ತೆ ಬಳಸಿ ಕಿಂಕರನು ಕಿಂಕರತೆಯಲ್ಲಿ ನೋಡುವೆ, ನೀತಿಯ ಎಲ್ಲಿಟ್ಟಿರುವೆ, ಕಂದಕದ ಆಳದಷ್ಟಿದೆ ನಿನ್ನ ಕಲ್ಪನೆಯ ಕ್ರೋಧದ ಜ್ವಾಲೆ, ನಾದವಿಲ್ಲದ ನಿನಾದದ ದರ್ಪವೆಲ್ಲ ಈ ಸಮಾಜದ ವಾಲೆ.
1: ನೋಡಿ ಮೇಡಮ್, ಈಗ ತಾವು ಬಾಲ್ಯದಲ್ಲಿ ಬರಿತಾ ಇದ್ರಿ ಅಂತ ಹೇಳಿದ್ರಿ, ಬಾಲ್ಯ ಆದ್ಮೇಲೆ ಸ್ವಲ್ಪ ಅಡೆತಣೆಗಳು ಬಂದವು, ಹಾಗಾಗಿ ಬರೆಯೋದನ್ನ ನಿಲ್ಸಿದ್ರಿ, ಮತ್ತೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಇತ್ತೀಚಿನ ದಿನಗಳಲ್ಲಿ. ಆದ್ರೂ ಕೂಡ ಆ ಒಂದು ಬರವಣಿಗೆಯಲ್ಲಿ ಎಂತಹ ಪ್ರಬುದ್ಧತೆ ಇದೆ ನೋಡಿ. ಅಂದ್ರೆ ಬರವಣಿಗೆ ಅನ್ನುವುದು ಮನಸ್ಸಲ್ಲಿ ಇರುತ್ತೆ, ಅದಕ್ಕೆ ಎಷ್ಟೇ ನಾವು ವಿರಾಮವನ್ನ ಹಾಕಿದ್ರು ಸಹ ಅದು ಯಾವತ್ತಾದ್ರೂ ಒಂದು ಜ್ವಾಲಾಮುಖಿಯಂತೆ ಚಿಮ್ಮುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ಬಹುದು.
0: ಹೌದು ಮೇಡಮ್, ಅದೇ ಚಿತ್ರಕಲೆಯಲ್ಲೂ ಕೂಡ ಹಾಗೆ ಮೇಡಮ್. ನಾವು ಮುಂದೆ ಹೋದಂಗೆ ಈಗೆಲ್ಲ ನಾನು ಗುಲ್ಮೋಹರ್ ಬಾಗ್ ಅಂತ ಒಂದು ಆರ್ಟಿಸ್ಟ್ ನೀವು ಮೊನ್ನೆ ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದೀರಾ, ಅದರಲ್ಲಿ ನಾವು ವರ್ಷದಲ್ಲಿ 3 ಅಥವಾ 4 ಎಕ್ಸಿಬಿಷನ್ ಮಾಡ್ತಿರ್ತೀವಿ, ಕಲಾ ಪ್ರದರ್ಶನ. ಅಲ್ಲಿ ಕಲಾ ಪ್ರದರ್ಶನದಲ್ಲಿ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ಆಮೇಲೆ ಕಲಾವಿದರನ್ನೇ ಕರಿತೀವಿ, ಕಲೆಯಲ್ಲಿ ರುಚಿ ಇದ್ದವರಿಗೆ ಕಲಾವಿದರೇ ಇದ್ದಾಗ. ಮೊನ್ನೆ ಅಷ್ಟೇ ಇದೇ ತಿಂಗಳು ಆದಾಗ ನಮ್ಮ ಶ್ರೀಮತಿ ಮಂಗಳಾ ಅಂಗಡಿಯವರು ಅಲ್ಲಿ ಬಂದಿದ್ರು, ಗೆಸ್ಟ್ ಆಗಿ ನಾವು ಕರೆದಿದ್ವಿ. ಅವರು ಕಲಾವಿದೆ, ಅವರ ಬಗ್ಗೆ ಮಾತನಾಡಲಿಕ್ಕೆ ನಮಗೆ ಅವರ ಒಂದು ಅಂದ್ರೆ ಅವರ ಪರಿಚಯ ಮಾಡಿಕೊಡ್ಲಿಕ್ಕೆ ನನಗೊಂದು ಅವಕಾಶ ಅಲ್ಲಿ ಸಿಕ್ಕಿತ್ತು. ಹೀಗಾಗಿ ನಾವು ಚಿತ್ರ ಪ್ರದರ್ಶನದಲ್ಲೂ ಕೂಡ ನಾವು ಕೆಲವೊಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೂ ಕೂಡ ಅದನ್ನ ನೋಡಿ ಅವ್ರಿಗೂ ಮನಸ್ಸಲ್ಲಿ ಬರ್ಬೇಕು ಇಂಥ ಕಲಾಕೃತಿಯನ್ನ ನಾವು ಮಾಡ್ಬೇಕು ಅಂತ. ಅದಕ್ಕಾಗಿ ನಾವು ಇದು ಪ್ರದರ್ಶನವನ್ನು ಮಾಡ್ತಾ ಇರ್ತೀವಿ, ಮಕ್ಕಳಿಗೆ ಹೇಳ್ತಾ ಇರ್ತೀವಿ ಹೋಗಿ ಅಲ್ಲಿ ನೋಡಿ ಯಾವುದೋ ನಿಮ್ಗೆ ಇಷ್ಟ ಆಗಿರುತ್ತೆ, ಎಲ್ಲರಿಗೂ ಎಲ್ಲ ಕಲಾಕೃತಿ ಇಷ್ಟ ಆಗಲ್ಲ, ನಿಮ್ಗೆ ಯಾವ್ದು ಕಲಾಕೃತಿ ಇಷ್ಟ ಆಗುತ್ತೆ ಅದನ್ನ ನೋಡಿ ನೀವು ಬೆಳೆಸ್ಕೊಳ್ಳಿ ಅಂತ ಅವರು ಮನಸ್ಸಲ್ಲಿ ಬರ್ಬೇಕಂತ ನಾವು ಮೇಲಿನ ಮೇಲೆ ಕಲಾ ಪ್ರದರ್ಶನ ಮಾಡ್ತಾ ಇರ್ತೀವಿ.
1: ಮೇಡಮ್, ಇವಾಗ ಇಷ್ಟೆಲ್ಲ ಕವನಗಳನ್ನ ಬರೀತೀರಾ, ಇಷ್ಟೊಂದು ಪ್ರಬುದ್ಧವಾದಂತಹ ಕವನಗಳನ್ನ ಬರೀತೀರಾ, ಈ ಕವನಗಳನ್ನ ಯಾವ್ದಾದ್ರು ಕವಿಗೋಷ್ಠಿಯಲ್ಲಿ ಏನಾದ್ರೂ ವಾಚನ ಮಾಡಿದ್ದೀರಾ?
2: ಮೇಡಮ್, ಇಲ್ಲಿ IMER ಅಂತ ಸಿವಿಲ್ ಹಾಸ್ಪಿಟಲ್ ಹಾಲ್ ಅಲ್ಲಿ ಕಂಪೌಂಡ್ ಅಲ್ಲಿ ಹಾಲ್ ಅಲ್ಲಿ ಕಾರಂತರವ್ರು ಬಂದಿದ್ರು, ಶ್ರೀಯುತ್ ಕಾರಂತ ಅವರು ಬಂದಿದ್ರು. ಅವ್ರ ಎದುರಿಗೆ ನಾನು ಕವನ ಮತ್ತೆ ನನ್ನ ಒಂದು ಲೇಖನ ಬಡತನ ಸಿರಿತನ ಅನ್ನೋವಂತಹ ಲೇಖನ ಓದ್ಲಿಕ್ಕೆ ನನಗೆ ಆವಾಗ ಅವಕಾಶ ಸಿಕ್ಕಿತ್ತು. ನನ್ಗನ್ಸೋ ಮಟ್ಟಿಗೆ 1991 ಕಾರಂತ ಅವರು ಬಂದಿದ್ರು ಬೆಳಗಾವಿಗೆ, ಅವಾಗ ಕವಿಗೋಷ್ಠಿಯಲ್ಲಿ ಅಲ್ಲಿ ಮತ್ತೆ ಮತ್ತೊಂದು ಧಾರವಾಡ ಡಿಸ್ಟ್ರಿಕ್ಟ್ ಒಂದು ಊರಲ್ಲಿ ಅಲ್ಲಿ ಕವಿಗೋಷ್ಠಿ ಇತ್ತು. ಅಲ್ಲಿ ನಾನು ಭಾಗವಹಿಸಿ ನನ್ನ ಒಂದು ಕವನವನ್ನು ಓದಲಿಕ್ಕೆ ಅವಕಾಶ ಸಿಕ್ಕಿತ್ತು. ಧಾರವಾಡ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ ನಾನು ಕವನಗಳನ್ನು ಓದಿದ್ದೀನಿ. ಅಂದ್ರೆ ನನ್ನ ಕಾಲೇಜ್ ಮಟ್ಟದಲ್ಲಿ ಇರುವಾಗ ಅಲ್ಲಿ ಹೋಗಿ ಕವನವನ್ನು ಓದೋ ನನಗೆ ಭಾಗ್ಯ ಸಿಕ್ಕಿತ್ತು.
1: ನಿಮಗೆ ಅತ್ಯಂತ ತೃಪ್ತಿ ತಂದು ಕೊಟ್ಟದ್ದು ಯಾವುದು, ಈ ಚಿತ್ರಕಲೆನೋ ಅಥವಾ ಈ ಬರವಣಿಗೆನೋ?
2: ನಾನು ಹೇಗಿದ್ದೀನಿ ಅಂದ್ರೆ
0: ಕಾದಂಬರಿ ಇನ್ನೂ ಕೂಡ ಓದುವಿಕೆ ಬರವಣಿಗೆ ಮುಂದುವರಿಸ್ತೀನಿ. ಕಾದಂಬರಿ ಓದ್ಲಿಕ್ಕೆ ಶುರು ಮಾಡಿದ್ರು ಮುಗಿಯೋವರೆಗೆ ನಾನು ಬಿಡಲ್ಲ, ಕವನ ಬರೀಲಿಕ್ಕೆ ಕೂತ್ರೆ ಕವನ ಬರೆಯುವವರೆಗೂ ಬಿಡಲ್ಲ ಆತರ. ಆದ್ರೆ ಏನಾಗುತ್ತೆ, ನಾನು ಈಗ ನನ್ನ ಈ ನೌಕರಿ, ನಾನು ಚಿತ್ರಕಲೆ ಶಿಕ್ಷಕಿ ಆಗೋದ್ರಿಂದ ನನ್ನ ಹೆಚ್ಚಿನ ಸಮಯ ಅಲ್ಲೇ ಕಳೆದು ಹೋಗುತ್ತೆ, ಹಾಗಾಗಿ ಇದ್ರ ಕಡೆ ನಾನು ಅಷ್ಟು ಗಮನ ಹರಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನನ್ಗೆ ಈ ಒಂದು ಇಲ್ಲಿ ಕರೆದು ನನ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ಗೆ ಅನಿಸ್ತಾ ಇದೆ ನಾನು ಯಾಕೆ ಕವನ ದಿನ ಬರಿಬಾರ್ದು ಅಂತ ಅನಿಸ್ತಾ ಇದೆ.
1: ಖಂಡಿತ ಮೇಡಮ್, ತಮಗೆ ಪ್ರೇರಣೆ ಸಿಕ್ಕು, ಇನ್ನಷ್ಟು ಕವನ ತಮ್ಮಿಂದ ಬರ್ಲಿ ಅಂತ ಆಶಿಸ್ತೀವಿ ಮೇಡಮ್.
0: ಆಮೇಲೆ ಮತ್ತೊಂದು, ನಂದು ವಾರ್ಲಿ ಪೇಂಟಿಂಗ್ DDPI ಆಫೀಸ್ ಒಂದು ಕಟ್ಟಡದ ಸುತ್ತ
2: ಒಂದು ನಾವು ಎಲ್ಲ ಚಿತ್ರಕಲಾ ಶಿಕ್ಷಕರು ಕೂಡಿ ಮಾಡಿದ್ವಿ. ಅಲ್ಲಿ ನನ್ಗೆ ಅವಕಾಶ ಸಿಕ್ಕಿತ್ತು ಮಾಡ್ಲಿಕ್ಕೆ, DDPI ಆಫೀಸ್ ಮತ್ತೆ BU ಆಫೀಸ್. ಆಮೇಲೆ DDPI ಆಫೀಸ್ ಅಲ್ಲಿ ನಂದೊಂದು ಅಂದ್ರೆ ಅಲ್ಲಿ ಮೀಟಿಂಗ್ ಹಾಲ್ ಅಲ್ಲಿ ನಂದೊಂದು ಚಿತ್ರಕಲೆ ಇದೆ, ದಾಂಡಿಯಾತ್ರೆ, ಗಾಂಧೀಜಿಯವರ ದಾಂಡಿಯಾತ್ರೆ ಒಂದು ಪಿಕ್ಚರ್, 8 ಫೀಟ್ by 4 ಫೀಟ್ ದೊಡ್ಡದಾಗಿರೋ ಒಂದು ಪೇಂಟಿಂಗ್ ಅಲ್ಲಿ ನಂದಿದೆ. ಅದ್ರಿಗೆ ನಾನು ತುಂಬಾ ಋಣಿ ಇದ್ದೇನೆ ಅವ್ರು ನನ್ನ ಪೇಂಟಿಂಗ್ ಅಂದ್ರೆ ಒಂದು ವರ್ಕ್ ಶಾಪ್ ಅಲ್ಲಿ ನನ್ ಕರೆದು ಅಲ್ಲಿ ಮಾಡಿಸಿ ಅದನ್ನ ಅಲ್ಲಿ ಹಾಕಿದ್ದಾರೆ. ಅದೊಂದು ನನ್ನ ಅಚೀವ್ಮೆಂಟ್ ಮೇಡಮ್, ತುಂಬಾ ಹೆಮ್ಮೆ ಅನ್ಸುತ್ತೆ. ಆಮೇಲೆ ನಮ್ಮ ಸ್ಕೂಲ್ದು ಲೋಗೋ ಇರಲಿಲ್ಲ, ಡೋಬು ಅಂದ್ರೆ ಅದು ನನ್ನ ಕಡೆಯಿಂದ ಮಾಡಿಸಿದ್ರು, ಹಾಗಾಗಿ ಅದು ಒಂದು ಕೂಡ ಹೆಮ್ಮೆ ಅನ್ಸುತ್ತೆ. ಈಗ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ನನ್ನ ಲೋಗೋ ಅದು ಲಾಂಚ್ ಆಯ್ತು. ಸೊ ಅದೊಂದು ಹೆಮ್ಮೆ ವಿಷಯ.
1: ಅಂದ್ರೆ KLS ಹೈಸ್ಕೂಲ್ಗೆ ಹೋದ್ರೆ ತಾವು ಮಾಡಿದಂತಹ ಲೋಗೋ ನಮ್ಗೆ ಕಾಣಸಿಗುತ್ತೆ ಅಂತ ಆಯ್ತು. ಮೇಡಮ್, ಇಷ್ಟು ಬಹಳಷ್ಟು ಸುಂದರವಾಗಿ ಮಧುರವಾದ ಕಂಠ ಇದೆ ಅಂದ್ರೆ ನೀವು ಹಾಡನ್ನು ಕೂಡ ಹಾಡ್ತೀರಾ ಅಂತ ಕೇಳಲ್ಪಟ್ಟಿದ್ದೀನಿ. ನಮಗಾಗಿ ಹಾಡು ಅನ್ನೋದಾದ್ರೆ ಯಾವ ಹಾಡನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್?
2: ನಾನು ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ನನಗೆ ಒಂದು ಬಸವಣ್ಣವರ ಒಂದು ವಚನ ಹಾಡ್ಲಿಕ್ಕೆ ಇಷ್ಟಪಡ್ತೀನಿ.

ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ.

0: ಅದ್ಭುತವಣ್ಣ, ಬಹಳಷ್ಟು ಮಧುರವಾಗಿ ಹಾಡು ಹೇಳಿದ್ರಿ ಮೇಡಮ್. ಇದೇ ಕಾರಣಕ್ಕೆ ಅನಿಸುತ್ತೆ ಅಂದ್ರೆ ಈಗ ಚಿತ್ರಕಲೆ ಅದ್ಭುತ, ಹಾಗೇನೆ ಬರವಣಿಗೆ ಕೂಡ ಅಷ್ಟೇ, ಮತ್ತೆ ಗಾಯನ ಕೂಡ ಹಾಡೋದು ಅಷ್ಟೇ ಅದ್ಭುತವಾಗಿದೆ. ಅದೇ ಕಾರಣಕ್ಕೆ ಅನಿಸುತ್ತೆ ತಂದೆ ತಾಯಿಗಳು ಚಿತ್ರಕಲಾ ಅಂದ್ರೆ ಸಕಲ ಕಲಾ ವಲ್ಲಭೆ ಅನ್ನೋದಕ್ಕೆ, ಮುಂದೊಂದು ದಿನ ನನ್ನ ಮಗಳು ಸಕಲ ಕಲಾ ವಲ್ಲಭೆ ಆಗ್ತಾಳೆ ಅನ್ನೋದಕ್ಕೇನೆ ಅವಾಗ್ಲೇ ಯೋಚನೆ ಮಾಡಿ ಚಂದ್ರಕಲಾ ಅಂತ ಹೆಸರಿಟ್ಟಿರ್ಬೋದಲ್ವಾ?
1: ಎಲ್ಲರೂ ಹೇಳ್ತಾರೆ ಮೇಡಮ್. ಈ ಒಂದು
2: ನಮ್ಮ ಶಾಲೆಯ ಅಂದ್ರೆ ಚಿಕ್ಕ ಮಕ್ಕಳು ಹೇಳಿದ್ರಿಂದ ದೊಡ್ಡ ಮಕ್ಕಳವರೆಗೂ ನಾನು ಏನಾದ್ರೂ ಬಿಡಿಸಿದ್ರೆ ಇದನ್ನೇ ಹೇಳ್ತಾರೆ, ಪ್ರತಿ ಸರಿ ಹೇಳ್ತಾರೆ. ಇರ್ಬೋದು ಮೇಡಮ್, ಅದು ನನ್ಗೆ ದೈವಿ ಅಂದ್ರೆ ದೇವರ ಅನುಗ್ರಹ ಇರಬೇಕು ಅಥವಾ ದೈವ ಇಚ್ಛೆ ಇರಬೇಕು ಮೇಡಮ್. ಹೀಗಾಗಿ ನಾನು ವಕೀಲ ವೃತ್ತಿ ಆರಂಭಿಸೋದ್ ಬಿಟ್ಟು ನಾನು ಚಿತ್ರಕಲೆಗೆ ಬಂದಿದ್ದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ ಮೇಡಮ್.
0: ಅಂದ್ರೆ ಎಲ್ಲೂ ತಮಗೆ ಕೊರಗಿಲ್ಲ, ಅಯ್ಯೋ ನಾನು ವಕೀಲ ವೃತ್ತಿಯನ್ನ ತಂದೆಯ ಆಸೆಯಂತೆ ವಕೀಲ ವೃತ್ತಿಯನ್ನ ಮಾಡ್ಬೇಕಿತ್ತು ಅನ್ನೋ ಆ ಅಂತ ಕೊರಗು ಎಲ್ಲೂ ಕಾಣಿಸಿಲ್ಲ ಅನ್ಸುತ್ತೆ ತಮ್ಮ ಜೀವನದಲ್ಲಿ?
2: ಅನ್ಸುತ್ತೆ ನನಗೆ ಸಮಯನ ಸಿಗುದಿಲ್ಲ ಅಂದ್ರೆ ಅಷ್ಟು ನಾನು ಇದ್ರಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀನಿ, ಇದರಲ್ಲಿ ಅಂದ್ರೆ ನನ್ನನ್ನು ನಾನೇ ಅದರಲ್ಲಿ ಹೊಂದಿಸ್ಕೊಳ್ತೀನಿ, ಆಮೇಲೆ ಅದರಲ್ಲೇ ಕಳಿತೀನಿ ಅಂತ ನನಗೆ ಅನ್ಸುತ್ತೆ. ಆಮೇಲೆ ಇಷ್ಟು ದುಃಖ ದುಮ್ಮಾಡುಗಳು ಇದ್ರೂ ಕೂಡ ಅದು ಅನ್ಸೋದೇ ಇಲ್ಲ. ಅಂದ್ರೆ ಇಲ್ಲಿ ಭಾರತದಲ್ಲಿ ಒಂದು ಪ್ರಥೆ ಇದೆ, ಗಂಡ ಇಲ್ಲ ಅಂದ್ಮೇಲೆ ಪ್ರತಿಯೊಬ್ರು ನನ್ನ ಸ್ವಂತ ಅಂದ್ರೆ ನನ್ನ ಸ್ನೇಹಿತರು ಕೂಡ ನನಗೆ ದೂರ ಮಾಡಿ ಕೆಲವೊಂದ್ಸಾರಿ, ಈಗ ಕೂಡ ಹಾಗೆ ಅನ್ಸುತ್ತೆ. ನನ್ನ ಸ್ಕೂಲಲ್ಲೇ ಅನ್ಸುತ್ತೆ ಪ್ರತಿಯೊಬ್ರು ನನ್ನ ಕೆಲವೊಂದು ಸಮಾರಂಭದ ಲಿಸ್ಟ್ಗಳಲ್ಲಿ ನನ್ನ ಹೆಸರಿರಲ್ಲ, ಆದ್ರೆ ನನಗೆ ಅದ್ರ ಬಗ್ಗೆ ನೋವಿಲ್ಲ, ಬಗ್ಗೆ ನೋವಿಲ್ಲ. ಅದೇ ಹಾಗಾಗಿ ನನ್ನ ಮಕ್ಕಳು ಇಬ್ರು ಕೂಡ, ನನಗೆ ಒಂದು ಹುಡುಗ ಒಂದು ಹುಡುಗಿ, ಅವರು ಇಂಜಿನಿಯರಿಂಗ್ ಮಾಡಿ ಈಗ ಅಮೆರಿಕದಲ್ಲಿದ್ದಾರೆ. ಅವರು ಹೋಗ್ಲಿಕ್ಕೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಇದೇ ಒಂದು ಕಾರಣ, ಇಲ್ಲಿ ಒಂದು ಅಂಧಶ್ರದ್ಧೆ ಮತ್ತೆ ಇಂಥ ಬೆಳವಣಿಗೆಗಳು ನಮಗೆ ದಿನ ಅಂದ್ರೆ ಪ್ರತಿದಿನನೂ ಒಂದೇನಾದ್ರೂ ಚುಚ್ತಾ ಇರುತ್ತೆ ಮೇಡಮ್. ಹಾಗಾಗಿ ನನ್ನ ಮಕ್ಕಳು ಹೇಳ್ತಾರೆ ಅಲ್ಲಿ ಯಾರು ಕೇಳೋರಿಲ್ಲ, ಯಾರ ಬಗ್ಗೆನೂ ಕೇಳೋರಿಲ್ಲ, ಅಥವಾ ಯಾರು ಅವ್ರ ಪರ್ಸನಲ್ ವಿಚಾರದಲ್ಲಿ ಯಾರು ಅಂದ್ರೆ ಇದರಲ್ಲಿ ಮನ್ಸಾಕಲ್ಲ, ಅದರಲ್ಲಿ ನೋವು ಉಂಟು ಮಾಡಲ್ಲ. ಅದಕ್ಕೆ ಅವ್ರು ಹೇಳ್ತಿರ್ತಾರೆ ನಾವು ಅಲ್ಲಿ ಹೋಗಿದ್ದು ತುಂಬಾ ನಮ್ಗೆ ಇಷ್ಟ ಆಗತ್ತೆ, ನೀನು ಅಲ್ಲೇ ಬಾ, ನಿನ್ಗೆ ಯಾಕೆ ಇಲ್ಲಿ ಭಾರತದಲ್ಲಿ ಅಂದ್ರೆ. ಮತ್ತೊಂದಂದ್ರೆ ನಾವು ಬೆಳವಣಿಗೆ, ನಮ್ಮ ಬೆಳವಣಿಗೆ ನೋಡಿ ಪ್ರತಿಯೊಬ್ಬರಿಗೂ ಅದೊಂದು ನಮ್ಗೆ ಚುಚ್ಚು ಚುಚ್ಚು ಹೇಳ್ತಾ ಇದ್ದಾರೆ ಪ್ರತಿ ಮಕ್ಕಳು ಕೂಡ, ನೀವು ಒಬ್ಬರೇ ಇದ್ದೀರಾ, ನೀವು ಹಾಗೆ ಹೀಗೆ ಅಂತ ಕೇಳ್ತಾರೆ. ಅದೊಂದು ನಮ್ಮ ಭಾರತದಲ್ಲಿ ಸ್ವಲ್ಪ ಕಡಿಮೆ ಆಗ್ಬೇಕು. ಅದು ಎಷ್ಟೊಂದು ಎಲ್ಲ ಲೇಖನ ಅದು ಇದು ಕೂಡ ಇದ್ರೂ ಕೂಡ ನಾವು ಅದನ್ನ ಬೆಳೆಸ್ಕೊಳ್ಳಿಕ್ಕೆ ಯಾರು ಇನ್ನೂವರೆಗೆ ಮುಂದೆ ಬರ್ತಾ ಇಲ್ಲ, ಅದೊಂದೊಂದು ದೊಡ್ಡ ನನಗೆ ಒಂದು ಅದೊಂದು ದುಃಖ ಆಗುತ್ತೆ. ಅಷ್ಟು ಬಿಟ್ಟರೆ ನನಗೆ ಯಾವುದು ಅಂದರೆ ಅನಿಸೋದೇ ಇಲ್ಲ, ನಾನು ಈ ಒಂದು ಚಿತ್ರಕಲೆ ಮುಂದುವರಿಸ್ತಾ ಇದ್ದೀನಿ ಅಂತ ಅನಿಸೋದೇ ಇಲ್ಲ ನನಗೆ.
0: ನಾವು ಈಗ ಆಧುನಿಕವಾಗಿ ಅಷ್ಟೇ ಮುಂದುವರೆದಿದ್ರು ಸಹ ಈ ಒಂದು ಅವೈಜ್ಞಾನಿಕ ಕಾರಣಗಳಿಂದಾಗಿರ್ಬೋದು ಅಥವಾ ಕಂದಾಚಾರಗಳಿಂದ ಈ ಮೂಢನಂಬಿಕೆಗಳಿಂದ ಇನ್ನೂ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ, ಇದಕ್ಕೆ ಏನು ಕಾರಣ ಅಂತ ಹೇಳ್ತೀರಾ ಮೇಡಮ್?
2: ಅದಕ್ಕೆ ನನಗನ್ಸುತ್ತೆ ನಾನು ಇಷ್ಟು ಅಂದ್ರೆ ಬೇರೆ ಯಾರಾದ್ರೂ ಆಗಿದ್ರೆ ನಾನು ಈ ಒಂದು ಸ್ಥಾನದಲ್ಲಿ ಇರೋದು ನೋಡಿದ್ರೆ ನನಗೆ ಇನ್ನೂ ಒಂದು ದೊಡ್ಡ ಮಟ್ಟ ಸಿಕ್ತಿತ್ತು ಅನ್ಸುತ್ತೆ
0: ಅನ್ಸುತ್ತೆ,
2: ಆದ್ರೆ ಅದು ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ. ಆಮೇಲೆ ನಾವು ಸಂಕುಚಿತ ಆಗ್ತಾ ಇದ್ದೀವಿ, ನಮ್ಮ ಜೀವನ ಹೇಗಿದೆ, ಎಲ್ಲಾದ್ರೂ ಮುಂದೆ ಹೋದ್ರೆ ನಮ್ಗೆ ಯಾರಾದ್ರೂ ಏನಾದ್ರೂ ಅಂತಾರೆ, ಈ ತರ ನಾವು ಸಂಕುಚಿತವಾಗಿ ಒಳಗೊಳಗೆ ಇರ್ತಾ ಇದ್ದೀವಿ. ಆದ್ರೆ ಇವಾಗ ಏನಾಗುತ್ತೆ, ಅವ್ರಿಗೆ ಅನುಕೂಲವಿದ್ದಾಗ ನಮ್ಮನ್ನು ಬಳಸ್ಕೋಂತಹ ಒಂದು ಭಾವನೆ ಮೂಡ್ತಾ ಇದೆ ಪ್ರತಿಯೊಂದು ಕಡೆ, ನಮ್ಮ ಶಾಲೆಯಲ್ಲೂ ಕೂಡ. ಅದೇ ನನಗೆ ಒಂದು ದೊಡ್ಡ ಅಂದ್ರೆ ದುಃಖ ಅನ್ಸುತ್ತೆ, ನಾನು ಎಷ್ಟು ಮೇಲೆ ಬೆಳೆದ್ರೂ ಕೂಡ ಇದೊಂದು ನನಗೆ ಜೀವನದಲ್ಲಿ ಮತ್ತು ಪ್ರತಿದಿನವೂ ಒಂದಾದ್ರೂ ನನಗೆ ಹಿಂಸೆಗಳು ಆಮೇಲೆ ಚುಚ್ಚುವಿಕೆ ಈ ಒಂದು ಇರ್ತಾನೆ ಇರ್ತವೆ ಮೇಡಮ್. ಅದನ್ನು ನಾವು ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ.
0: ಆದ್ರೆ ತಾವು ಮಕ್ಕಳೊಂದಿಗೆ ಒಡನಾಟ ಇರುತ್ತೆ, ತಮ್ದು ದಿನನಿತ್ಯ ಮಕ್ಕಳೊಂದಿಗೆ ಒಡನಾಟ, ಆ ಒಂದು ಮಕ್ಕಳ ಮುಗ್ಧ ಮನಸ್ಸಿನ ಜೊತೆಗೆ ತಮ್ಮ ಒಡನಾಟ ಇರೋದ್ರಿಂದ ಆದಷ್ಟು ಬೇಗ ತಮ್ಮ ನೋವನ್ನ ತಾವು ಮರೆತು ಜೀವನದಲ್ಲಿ ಇನ್ನೂ ಮುಂದುವರಿಲಿ ಅನ್ನೋದು ನಮ್ಮ ಕೇಳಿ ಒಣ ಧ್ವನಿಯ ಆಶಯ ಮೇಡಮ್.
2: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ತಮಗೆ.
0: ಮೇಡಮ್, ಈಗ ವಿದ್ಯಾರ್ಥಿಗಳು ತಮ್ಮಲ್ಲಿರುವಂತಹ ಕೌಶಲ್ಯವನ್ನ ಹೇಗೆ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತೀರಾ ನಮ್ಮ ಒಂದು ಕೇಳಿ ಒಣ ಧ್ವನಿಯ ಮೂಲಕ? ಯಾವ ಒಂದು ಮಾತನ್ನ
2: ಒಳ್ಳೆ ಪ್ರಶ್ನೆ ಮೇಡಮ್ ನೀವು ಕೇಳಿದಿರಿ. ಯಾಕಂದ್ರೆ ನಾನು ವಿದ್ಯಾರ್ಥಿಗಳ ಜೊತೆಗೆ ನಾನು 27 ವರ್ಷ ಕಳೆದೆ, 28ನೇ ವರ್ಷ ಕಳೀತಾ ಇದ್ದೀನಿ. ಹಾಗಾಗಿ ನನ್ಗನ್ಸತ್ತೆ ಮಕ್ಕಳು ತಮ್ಮ ಪ್ರತಿಭೆಯನ್ನು ಅಂದ್ರೆ ಮುಂದೆ ಹೋಗಿ ಅಂದ್ರೆ ಒಂದು 10ನೇ ತರಗತಿಯ ಮುಂದೆ ಅವರು ನಿರ್ಧರಿಸ್ತಾರೆ ಏನ್ ಮಾಡ್ಬೇಕು ಅಂತ. ಅದಕ್ಕಿಂತ ಮುಂಚೆ ಅವರು ತಮ್ಮ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು. ಹವ್ಯಾಸಗಳಂದ್ರೆ ಈಗ ಚಿತ್ರಕಲೆ ಬಳಸೋದ್ರಿಂದ, ಚಿತ್ರಕಲೆ ಇನ್ನು ಮುಂದುವರಿಸೋದ್ರಿಂದ, ಇವಾಗ 10ನೇ ತರಗತಿ ಆದ್ಮೇಲೆ ವೈದ್ಯಕೀಯಕ್ಕೆ ಹೋದ್ರೆ ಅಲ್ಲೂ ಕೂಡ ಅವ್ರಿಗೆ ಚಿತ್ರಕಲೆನೇ ಇದೆ. ಅಲ್ಲಿ ಕೆಲವೊಂದು ಡೈಗ್ರಾಮ್ಸ್ ಆಮೇಲೆ ಅವ್ರದ್ದೊಂದು ಪ್ರೊಜೆಕ್ಟ್ ಎಲ್ಲ ಮಾಡ್ತಾರೆ, ಅದರಲ್ಲಿ ಅದು ಉಪಯೋಗ ಆಗತ್ತೆ. ಆಮೇಲೆ ಇಂಜಿನಿಯರಿಂಗ್ ಸೇರಿದ್ರೆ ತಾಂತ್ರಿಕವಾಗಿ ಅಲ್ಲೂ ಸೇರಿದ್ರು. ಅಲ್ಲೂ ಕೂಡ ಚಿತ್ರಕಲೆ ಬೇಕೇ ಬೇಕು, ಅಲ್ಲೊಂದು ಡೈಗ್ರಾಮ್ ಅದು ಕೂಡ ಅವರು ಮುಂದೆ ಒಂದು ತಮ್ಮದೇ ಆದಂತಹ ಒಂದು ಕಾರ್ ಆಗ್ಲಿ ಒಂದು ವಾಹನ ಆಗ್ಲಿ ಡಿಸೈನ್ ಮಾಡ್ಲಿಕ್ಕೆ ಅವರಿಗೆ ಬೆಳವಣಿಗೆ ಆಗ್ಬೇಕಂದ್ರೆ ಚಿತ್ರಕಲೆ ಮಹತ್ವದ್ದು. ಚಿತ್ರಕಲೆ, ಹಾಡು, ಸಂಗೀತ, ಆಟ ಪಾಠ, ಕ್ರೀಡೆಗೂ ಕೂಡ ಅಷ್ಟೇ ಮಹತ್ವದ್ದು. ಅದನ್ನ ಬೆಳೆಸ್ಕೊಂಡು ಹೋದ್ರೆ ಅವ್ರಿಗೆ ಮುಂದೊಂದು ದಿನ ಅದಕ್ಕಾಗಿ ಪರದಾಟಲಿಕ್ಕೆ ಅವ್ರಿಗೆ ಅಂದ್ರೆ ಬೇಕಾಗೋದಿಲ್ಲ. ಇದನ್ನು ಮುಂದೆ ಇವತ್ತೇ ಬೆಳೆಸ್ಕೊಂಡ್ರೆ ಆಮೇಲೆ ಅವರು ಹ್ಯಾಂಡ್ ರೈಟಿಂಗ್ ಕೂಡ ಬೆಳವಣಿಗೆ ಇದರಿಂದ ಚಿತ್ರಕಲೆಯಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಅವರಲ್ಲಿರುವ ಮಧುರವಾದ ಭಾವನೆಗಳು ಹಾಡು ಹಾಡೋದ್ರಿಂದ ಚಿತ್ರಕಲೆ ಬಿಡಿಸೋದ್ರಿಂದ ಅವರಲ್ಲಿ ಮಧುರವಾದ ಭಾವನೆಗಳು ಮೂಡ್ತವೆ ಅಂತ ನನಗನ್ಸುತ್ತೆ ಯಾವತ್ತು. ಆಮೇಲೆ ಕೆಲವೊಂದು ಒಂದು ಈಗ ಯಾವುದೇ ಕ್ಷೇತ್ರದಲ್ಲೂ ಕೂಡ ಯಾವುದೇ ಒಂದು ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಅವರಿಗೆ ಒಂದು ಭಾವನೆ ಇರುತ್ತೆ, ಒಂದು ಮನಸ್ಸಿರುತ್ತೆ. ಯಾವಾಗ್ಲೂ ಅವರಿಗೆ ಕೆಲಸದ ಒತ್ತಡ ಆದಾಗ ಅಥವಾ ಏನಾದ್ರೂ ದುಃಖ ಆದಾಗ ಒಂದು ಹಾಡು ಕೇಳಿದ್ರೆ ಪ್ರಸನ್ನ ಭಾವನೆ ಮೂಡುತ್ತೆ, ಹಾಗೆ ಒಂದು ಚಿತ್ರಕಲೆ ನೋಡಿದಾಗ ಒಂದು ಪ್ರಸನ್ನ ಭಾವನೆ ಆಗತ್ತೆ. ಅದಕ್ಕೆ ನನಗನ್ಸತ್ತೆ ಇದೆಲ್ಲ ಕಾರಣಕ್ಕೂ ಮನುಷ್ಯನ ಒಂದು ಮನಸ್ಸು ಒಂದು ಪ್ರಸನ್ನವಾಗೋದಕ್ಕೆ ಇವೆಲ್ಲ ಕಾರಣಗಳಾಗ್ತವೆ ಅಂತ ನನಗನ್ಸುತ್ತೆ. ಅದಕ್ಕಾಗಿ ಮಕ್ಕಳಿಗೆ ಹೇಳ್ತಿರ್ತೀನಿ, ನೀವು ಎಲ್ಲೇ ಹೋಗ್ರಿ, ಏನೇ ಆಗ್ರಿ, ಎಷ್ಟೇ ದೊಡ್ಡವರಾಗ್ರಿ, ಒಂದು ಚಿತ್ರಕಲೆ ಒಂದು ಚಿತ್ರ ಬಿಡಿಸಿ ನೀವೇ ನಿಮ್ ನೀವೇ ನೀವು ಖುಷಿಯಾಗಿ ಪಡ್ಬಹುದು ಅಥವಾ ಎಲ್ಲರಿಗೂ ಖುಷಿ ಪಡಿಸಬಹುದು. ನನ್ನ ಮಕ್ಕಳಿಗೆ ಕ್ಲಾಸಲ್ಲಿ ಹೇಳ್ತೀನಿ, ನಿಮ್ಮ ಅಪ್ಪ ಅಮ್ಮ ಕಲ್ತಿರ್ತಾರೆ, ನೀವು ಒಂದು ಮಾರ್ಕ್ ಲಿಸ್ಟ್ 5 ತೋರಿಸ್ತೀರಾ, ಆದ್ರೆ ಮನೆಯಲ್ಲಿ ಇರೋ ಅಜ್ಜ ಅಜ್ಜಿ ವಯಸ್ಸಾದ ಅಜ್ಜ ಅಜ್ಜಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಅವರು, ಅಥವಾ ಅವರಿಗೆ ಕೆಲವೊಬ್ರು ಕಲ್ತಿರೋದಿಲ್ಲ. ಅವ್ರಿಗೆ ಒಂದು ಚಿತ್ರ ಬಿಡಿಸಿ ದಿನಾ 5 ತೋರಿಸಿ, ನಿಮ್ಮ ಅಜ್ಜ ಅಜ್ಜಿ ಖುಷಿ ಪಡ್ತಾರೆ. ಇದನ್ನೇ ಒಂದು ಹೇಳ್ತಿರ್ತೀನಿ ಅವ್ರಿಗೆ, ಹೇಳ್ತಿರ್ತೀನಿ ಇವತ್ತು ಈ ಚಿತ್ರ ಬಿಡಿಸು, ಅಜ್ಜ ಅಜ್ಜಿಗೆ ತೋರಿಸು, ಅಪ್ಪ ಅಮ್ಮನಿಗೆ ಟೈಮ್ ಇರಲ್ಲ, ಆದ್ರೆ ಅವರಿಗೆ ಕೆಲವೊಮ್ಮೆ ನೋಡ್ಲಿಕ್ಕೆ ಸಮಯ ಕೂಡ ಇರಲ್ಲ, ಇದನ್ನು ಒಯ್ದು ನಿಮ್ಮ ಅಜ್ಜ ಅಜ್ಜಿಗೆ ತೋರಿಸಿ ಖುಷಿ ಪಡ್ತಾರೆ ಅಂತ ನಾನು ಹೇಳ್ತಾ ಇರ್ತೀನಿ.
0: ಖಂಡಿತ ಖಂಡಿತ ಮೇಡಮ್. ಮೇಡಮ್, ಮನಸ್ಸು ಮಾಡಿದ್ರೆ ಸಾಕಷ್ಟು ವಿಧಗಳಲ್ಲಿ ಕೆಲಸವನ್ನ ಮಾಡಿ ಹೆಸರನ್ನ ನಾವು ಬೆಳೆಸ್ಕೊಳ್ಬಹುದು, ಜೊತೆಗೆ ಸಾಧನೆಯನ್ನ ಕೂಡ ಮಾಡಬಹುದು ಅನ್ನೋದಕ್ಕೆ ತಾವೇ ಸಾಕ್ಷಿ, ತಾವೇ ಉದಾಹರಣೆ ಅಂತ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೀವನದ ಬಗ್ಗೆ ಸಾಕಷ್ಟು ಅನುಭವದ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು ಮೇಡಮ್.
2: ಧನ್ಯವಾದಗಳು ಮೇಡಮ್, ನನಗೆ ಇಲ್ಲಿ ಕರೆದು ನನ್ನ ಸಂಭಾಷಣೆ ಅಂದ್ರೆ ನನ್ನ ಒಂದು ಇಂಟರ್ವ್ಯೂ ತಗೊಂಡಿದ್ದಕ್ಕಾಗಿ ಧನ್ಯವಾದ.
0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಚಿತ್ರಕಲಾವಿದರು, ಲೇಖಕರು, ಉದಯೋನ್ಮುಖ ಪ್ರತಿಭೆಯಾದಂತಹ ಹಾಗೆಯೇ KLS ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಶಿಕ್ಷಕರಾದಂತಹ ಚಂದ್ರಕಲಾ ವಿಜಯ್ ಕರ್ಗಾವ್ಕರ್ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ. KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08314 13777.
0: ಮೊಬೈಲ್ ನಂಬರ್ 8550877.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.